ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 4ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 25ನೇ ತಾರೀಕು ಗುರುವಾರ. ಈಗ ಸಮಯ 5:56:55. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭನುಡಿ. ತನ್ನ ಪ್ರಯತ್ನದಿಂದಲೇ ಮನುಷ್ಯ ತಾನು ಉದ್ಧಾರವಾಗಬೇಕು. ತನ್ನನ್ನು ತಾನು ಕೀಳು ಮಾಡಿಕೊಳ್ಳಬಾರದು. ಅದು ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ಹೀಗೆಂದಿದೆ ಭಗವದ್ಗೀತೆ.

8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:30ಕ್ಕೆ ಚಿತ್ರಚಿತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲತ್ತೂರ್ ಸಹೋದರರಿಂದ ಹಾಡುಗಾರಿಕೆ. ಈ ಬೆಳಗ್ಗೆ 10:30ಕ್ಕೆ ಗಾನ ಭಜಾನ, 11:00ಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258. ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ. 1:20ಕ್ಕೆ ಭಾವಗೀತೆಗಳು, 1:30ಕ್ಕೆ ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00ಗೆ ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00ಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಎಳ್ತಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಐಂಗಡಕೋಡೆ ನರ್ತನ ತಕ್ಕಬಾಕ್ ನಡೆಸಿಕೊಡುತ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ. 5:30ಕ್ಕೆ ಚಿತ್ರಕಾವೇರಿ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿಜುಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಗೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30ಕ್ಕೆ ಯುವವಾಣಿ. ಇಂದು ರಾತ್ರಿ 10:00ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. 10:30ಕ್ಕೆ ಗೀತ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಮಂಜುನಾಥ ಲಮನಿ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ಈ ಬೆಳಗ್ಗೆ 7:15 ಹಾಗೂ 9:05 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಚಿತ್ರಗೀತೆ.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸಾಯ್ರಾ ಮುಜ್ತಬಾ. Prime Minister Narendra Modi chaired the 52nd meeting of Pragati, the ICT-enabled multimodal platform for proactive governance and timely implementation at Seva Tirth in New Delhi yesterday. During the meeting, Mr. Modi reviewed 4 major infrastructure projects in the road, power, industrial corridor and metro rail sectors across 4 states, involving an investment of around

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:10:23. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ.

ಇನ್ನು ಮುಂದೆ ಕೇಳೋಣ ಪುರಂದರದಾಸರ ಕೀರ್ತನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್.

ಸ್ನೇಹ ನನ್ನಿವಾಳ್ ಅವರ ಧ್ವನಿಯಲ್ಲಿ ಕೇಳೋಣ. ಮೇಕೇರಿರ ಲಿಲ್ಲಿ ಚರ್ಮಣ ಅವರ ರಚನೆ ಜೀವಜಾತಿಯ ಬದುಕಿ ಬಾಳುವ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಾರ್ಯಂಡ ಜೋಯಪ್ಪ ಅವರ ರಚನೆ ಅಪ್ಪ ಅವ್ವ ಬದುಕಲೊಮ್ಮೆ ನಡೆದಾಡುವ ಮಂದಿರ. ಹಾಡಿದರೆ ಅಜಯ್ ವಾರಿಯರ್.

ಭಾರತ ವೈವಿಧ್ಯಮಯ ದೇಶ. ಬೇರೆ ಬೇರೆ ಜಾತಿ ಮತ ಪಂಥಗಳಿಗೆ ಸೇರಿದ ಜನರು ಈ ದೇಶದಲ್ಲಿದ್ದಾರೆ. ಭಾಷೆ, ಜಾತಿ, ಮತ ಸಂಪ್ರದಾಯ ಯಾವುದೇ ಇರಲಿ, ನಾವೆಲ್ಲ ಒಂದು ಎಂಬ ಭಾವನೆ ಪ್ರಜೆಗಳಲ್ಲಿರಬೇಕು. ಭ್ರಾತೃತ್ವದ ಬಂಧ ಬಲಗೊಳ್ಳಬೇಕು. ರಾಷ್ಟ್ರೀಯ ಭಾವೈಕ್ಯ ನಮ್ಮ ಭವಿಷ್ಯ ಜೀವನದ ಭರವಸೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ ವಿದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನ ದಾಹವನ್ನು ತಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುಗನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನೂ ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ, ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ ಸಮಯವನ್ನ ಓದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನ ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನು ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ.
1: ಇದುವರೆಗೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆಯಾಗಿತ್ತು.

ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್. ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ

0: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:35:08. ಈಗ ಕೇಳೋಣ ರೈತರಿಗೆ ಸಲಹೆ.
1: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡೋದು

0: ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ ಶೇಕಡ 2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು. ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೆ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,08,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2% ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2% ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಮುಸ್ಕಿನ ಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ ಕಂತು ಶೇಕಡ 2% ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ, ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತ.

0: ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ?
0: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858 ಅಥವಾ 228129. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ.

ಇಂದು ಸಂಜೆ 5 ಗಂಟೆಗೆ ಕೊಡವಾಸಿರಿ. ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿ ಚಂಡ ರಮೇಶ್ ಉತ್ತಪ್ಪ ಐಂಗಡಕೂಡೆ ನಡ್ತನ ತಕ್ಕಬಾಕು. ನಡೆಸಿಕೊಡುತ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
1: ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಎಸ್ಪಿ ಗೀತಾ ಅವರು ವಕೀಲರು, ಇವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ವರದಕ್ಷಿಣೆಗಾಗಿ ಒತ್ತಾಯ ಮಾಡ್ತಿರ್ತಾರೆ, ವರದಕ್ಷಿಣೆಗಾಗಿ ಸಾಕಷ್ಟು ದೂರುಗಳಿವೆ, ವರದಕ್ಷಿಣೆಗಾಗಿ ಸಾಕಷ್ಟು ಸಾವು ನೋವುಗಳಾಗಿವೆ. ಈ ಬಗ್ಗೆ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ.

0: ಆದ್ರೂ ಏನು ಕಾನೂನು ಸೌಲಭ್ಯ ಇದೆ, ವರದಕ್ಷಿಣೆಗಾಗಿ ಒತ್ತಾಯ ಮಾಡ್ತಿದ್ದಾರೆ, ಇವರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅನ್ನೋದು ಗೊತ್ತಿರಬೇಕು.
1: ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಇದೆ, ಅದರಲ್ಲಿ ಏನಾಗುತ್ತಂತಂದ್ರೆ ವರದಕ್ಷಿಣೆ ಕೇಳೋದಕ್ಕೂ ತಪ್ಪು, ಕೊಡೋದು ತಪ್ಪು. ಈಗ ನನ್ನ ಮದುವೆ ನಡೀತಾ ಇದೆ, ನನ್ನ ಮದುವೆ ನಡೀತಾರಂತ ಸಂದರ್ಭದಲ್ಲಿ ಗಂಡನ ಮನೆ ಕೊಡೋರು ಇಷ್ಟು ವರದಕ್ಷಿಣೆ ಕೊಡಿ ಅಂತ ಕೇಳ್ತಿದ್ದಾರೆ, ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಅದನ್ನ ಪೂರೈಸಲಿಕ್ಕೆ ನಮ್ಗಾಗಲ್ಲ, ಮತ್ತೆ ಇದು ಕಾನೂನು ಪ್ರಕಾರ ತಪ್ಪಿರೋದ್ರಿಂದ ಅವ್ರು ಕೇಳ್ತಾ ಇರೋದು ತಪ್ಪು ಅಂತ ನಾವು ದೂರನ್ನ ಕೊಡ್ಬಹುದು.
0: ಅಕಸ್ಮಾತ್ ಇಂಥದ್ದೇನಾದ್ರು ಮಾಡಕ್ ಹೋದ್ರೆ ಅದಕ್ಕೆ ಕಾನೂನು ಇದೆ ಅಂತ ಹೇಳಿದ್ರಲ್ಲ, ಡೌರಿ ಪ್ರೊಹಿಬಿಷನ್ ಆಕ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಅಲ್ವಾ, ಇದರ ಅಡಿಯಲ್ಲಿ
1: ಕೇಳೋದು ತಪ್ಪು ವರದಕ್ಷಿಣೆ ಕೊಡೋದು ತಪ್ಪು ಅಲ್ವಾ,
0: ಮೊದಲು ಅಥವಾ ನಂತರ, ಒಟ್ಟಾರೆ ಇದು ವರದಕ್ಷಿಣೆ ಕೇಸೇ ಆಗುತ್ತೆ ಅಲ್ವಾ. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು ಈ ಸಂಬಂಧವಾಗಿ, ಹೇಗೆ
1: ಅಂದ್ರೆ ನೀನು ಮದುವೆ ಮುಂಚೆ ನೀವು ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು 3 & 4 ಆಕ್ಟ್ ಅಡಿನಲ್ಲಿ ನಾವು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಡಿನಲ್ಲಿ ನಾವು ಒಂದು ಕೇಸ್ ಅನ್ನ ದಾಖಲು ಮಾಡಬಹುದು. ಒಂದ್ ವೇಳೆ ಮದುವೆ ಆಯ್ತು ಅಂತಾನೆ ಅಂತ ಇಟ್ಕೊಳ್ಳಿ, ಆಗ ನಮ್ಗೆ ಅಲ್ಲಿ ಮದುವೆ ಆದ್ಮೇಲೆ ನಮ್ಗೆ ವರದಕ್ಷಿಣೆ ಕಿರುಕುಳ ಕೊಟ್ರೆ
0: ಅದು ಬೇರೆ ಕೇಸ್,
1: ಅದು ಬೇರೆ ಆಗತ್ತೆ. ಯಾಕೆಂದ್ರೆ ಆಗ ಸಹ ನಾವು 498A ಅನ್ನೋ ಒಂದು ಸೆಕ್ಷನ್ ನಲ್ಲಿ ಅವರು ಒಂದು ಕೇಸ್ ಅನ್ನ ದಾಖಲು ಮಾಡ್ಕೊಳ್ತಾರೆ.
0: ಮದುವೆ ಮುಂಚೆ ಒಂದು ನಂತರ ಒಂದು ಅಂತ, ನಿಮ್ಮ ಪತಿ ನಿಮ್ಗೆ ಏನೇನು ತೊಂದರೆ ಕೊಡ್ತಾ ಇದಾರೆ, ನಿಮ್ಮ ಸಂಬಂಧಿಕರುಗಳು ಏನೇನು ಸಮಸ್ಯೆ ಕೊಡ್ತಾ ಇದಾರೆ ಅಂತ ಎಲ್ಲವೂ ಕೂಡ ಒಂದು ದೊಡ್ಡ ಕಿರುಕುಳದ ಒಂದು ಪಟ್ಟಿ ತಯಾರಾಗುತ್ತೆ. ಅಂದ್ರೆ ಒಂದು IPC ಸೆಕ್ಷನ್ 498A ಅಲ್ವಾ, ಇದರಡಿಯಲ್ಲಿ ದೂರು ದಾಖಲಿಸಬೇಕು. ಈಗ ಕೌಟುಂಬಿಕ ಹಿಂಸಾಚಾರ ಅಂತಾನೆ ಬರುತ್ತೆ ಬಹುಶಃ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಇದು ಕೂಡ ಒಂದು ಅಂಶ ಆಗ್ಬಿಡುತ್ತೆ.
1: ಈಗ ನಾವು IPC ಪ್ರಕಾರ ಹೋದಾಗ 498A ಅಂತ ಬರುತ್ತೆ, ಅದನ್ನ CC ಅನ್ನೋದು ಆಗತ್ತೆ. ಇನ್ನೊಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಹೋದಾಗ ನಾವು ಸಿಮಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನೀವು 498A ಹೋಗ್ಬೇಕು ಅಂದಾಗ ನೀವು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ಬೇಕು. ಅದೇ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಹೋದಾಗ ಡೈರೆಕ್ಟ್ ಆಗಿ ಕೋರ್ಟಿಗೆ ಬರಬಹುದು.
0: ಈ ವ್ಯತ್ಯಾಸ ನಮ್ಮ ಜನರಿಗೆ ಗೊತ್ತಿರಬೇಕು ಅಂತ. ಒಟ್ಟಾರೆ ಈ ವರದಕ್ಷಿಣೆ ಅಂತ ಅನ್ನೋದು ಬಹಳ ಒಂದು ದೊಡ್ಡ ಪಿಡುಗು, ಇದು ನಮ್ಮ ಸಮಾಜದಿಂದ ತೊಲಗಬೇಕು. ಅದರಿಂದ ಪಾರಾಗ್ಲಿಕ್ಕೆ ಲವ್ ಮ್ಯಾರೇಜ್ಗಳು, ಅಂತರ್ಜಾತಿ ವಿವಾಹಗಳು ಎಲ್ಲವೂ ಆಗ್ತಾ ಇದಾವೆ, ಅಲ್ಲಿ ವರದಕ್ಷಿಣೆ ವಿಚಾರ ಬರಲ್ಲ ಸಾಮಾನ್ಯವಾಗಿ. ಅದರಿಂದ ಪಾರಾಗ್ಲಿಕ್ಕೆ ಮನಸ್ಸು ಮನಸ್ಸುಗಳ ಒಂದು ಮಿಲನ ಆಗಿ ಅಲ್ಲಿ ಜೀವನ ನಡೀತಾ ಇದೆ. ಕಡಿಮೆ ಖರ್ಚಿನಲ್ಲಿ ಮದುವೆ ಆಗ್ತಾ ಇದ್ದಾರೆ, ಮಂತ್ರ ಮಾಂಗಲ್ಯದಂತಹ ಮದುವೆಗಳನ್ನಾಗಿ ಈ ಖರ್ಚು ಇತ್ಯಾದಿಗಳಿಗಾಗಿ ಡೌರಿ ಕೇಳೋ ತಪ್ಪತ್ತಲ್ಲ. ಹಾಗಾಗಿ ಜೀವನ ಅಂತ ಅನ್ನೋದು ತುಂಬಾ ಸುಲಭ ಇದೆ. ಯಾರ್ದೋ ದುಡ್ಡು ಇಸ್ಕೊಂಡು ಬಂದು ಎಲ್ಲೋ ಧಾಮ್ದು ಮದುವೆ ಮಾಡಿ ಖರ್ಚು ಮಾಡಿ ಡೌರಿ ತಗೊಂಡ್ರು ಅಂತ ಅನ್ಸೋದಕ್ಕಿಂತ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ನಾವು ಈ ಒಂದು ಪಿಡುಗಿನಿಂದ ದೂರ ಆಗಬಹುದು ಅಂತ ನನ್ನ ಅನಿಸಿಕೆ. ತಾವು ವರದಕ್ಷಿಣೆ ವಿಚಾರದಲ್ಲಿ ಏನೇನು ಕಾನೂನು ಮೂಲಕವಾಗಿ ಶಿಕ್ಷೆಗಳಿವೆ, ಮತ್ತೆ ಅದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಏನೇನು ಮಾಡಬೇಕಾಗತ್ತೆ, ಮತ್ತೆ ಯಾವ ಕಾಯ್ದೆ ಮೂಲಕವಾಗಿ ಏನೇನು ಕ್ರಮಗಳನ್ನ ಜರುಗಿಸಲಾಗತ್ತೆ ಅಂತ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:50.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪ್.

0: ಫಾಲ್ಸ್, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ?
4: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
7: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
6: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
7: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೇ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೇ? ಯೋಗ ನಿರತರಾಗಿರಿ.
6: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ.
8: ಆರೋಗ್ಯದ ಕೀಲಿಕೈ ಯೋಗ.

0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೊಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. अथ वार्ताः. प्रधानमन्त्री नरेन्द्र मोदी ह्यः नवदेहल्याः सेवातीर्थस्थले प्रगति इति सूचना संचार प्रौद्योगिकी आधारित मञ्चस्य 250वें उपवेशनस्य अध्यक्षतां विहितवान्. अस्यां गोष्ठ्यां श्रीमोदी चतुर्षु

ಕೋಳಿಬೈಲು ಗಣೇಶ್ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಏನಾಗಲಿ ಮುಂದೆ ಸಾಗು ನೀ,
7: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,000

0: 17 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRB ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ July 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28 ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಪುಡಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ

0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 July ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಮಡಿಕೇರಿ. ಸಮಯ 7:15:42.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ಗಳು ಡಿಸ್ಕೌಂಟ್ ರೇಟ್ನಲ್ಲಿ. ಡಿ ಟ್ವಿನ್ ಟೆಕ್, ಪತ್ರಿಕಾ ಭವನದ ಹತ್ತಿರ, ಮಡಿಕೇರಿ. ಕಾಲ್ ಬೈರೆಟ್ಟಿರಾಮದ್ 9

0: 4481919.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30 ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡೋವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
6: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲೇ ಸಿಗ್ತಾ ಇದೆ.
7: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.

0: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
3: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: 2026 ನೀಟ್ ಪರೀಕ್ಷೆ ಎಳೆದಿಟ್ಟುಳ್ಳ ಕೊಡಗರ ಮಕ್ಕಳು ವಿರಾಜಪೇಟೆಯಲ್ಲುಳ್ಳ ಕೊಡಗು ದಂತ ವೈದ್ಯಕೀಯ ಕಾಲೇಜಿಲ್ BDS ಪ್ರವೇಶಾತಿ ಪಿಂಜ CET ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಟ್ಟುವ ದಂತ ವೈದ್ಯಕೀಯ ಓದೋಕ ಇರಾದೆ ಉಳ್ಳ ಕೊಡವ ಮಕ್ಕಳು ಕೊಡವ ಭಾಷಾ ಅಲ್ಪಸಂಖ್ಯಾತ ವರ್ಗ ತರಲಿ ಸೀಟ್ ಎಡ್ತವೋ ಬಗ್ಗೆ ಕೂಡಿ ಅರಿವಿಕೆ ತಪ್ಪ. ಅಲ್ಲದೆ ದಂತ ವೈದ್ಯಕೀಯ ಕಾಲೇಜ್ಗೆ ಪೊಲಾಕ 10 ಇಂಚ ಮಜ್ಜನ ದಂಡಗಂಟೆ ಕತ್ತನ ಬೋಂಡಿಯ ದಾಖಲರ ಕೂಡ ಕುದ್ದು ಹೋಯ್ತು ಮಾಹಿತಿ ಪಡೆದುವ ವ್ಯವಸ್ಥೆಯೂ ಉಂಟು. ಹರ ವಿವರಕ್ಕೆ 9448317099015787 13 ಇಲ್ಲಂಗಿ 08274260196 ಇಲ್ಲಿ ಸಂಪರ್ಕ ಮಾಡೋಕೆ ಸಂಸ್ಥೆ ಪ್ರಕಟಣೆ ಅರಿಜಿಟ್ಟಿತ್ತು.
0: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ಅನ್ನಂಬಿರ ಒಕ್ಕಡ ಗುರುಕರ್ಣಂಗ ಮೀದು ವೆಪ್ಪ ಕಾರ್ಯ ಇದೇ ಇರೋ ತೇಳಾಂಗ ಚೆನ್ನಿಯಾಚ ಪೊಲಕ 11 ಅರಪಟ್ಟು ಗ್ರಾಮತ್ಲುಳ್ಳ ಅನ್ನಂಬಿರ ಒಕ್ಕಾಯಿನ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಸಂಸಾರೊಡೆ ಬಂತು ಗುರುಕರ್ಣಂಡ ಆಶ್ವಾದ ಪಡೆದೋಣಂದು ಅನ್ನಂಬಿರ ಒಕ್ಕಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು.
6: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
7: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
9: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ಗೆ ಸಂಬಂಧ ಇದೆಯಾ?
11: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ.

0: ಬೊಜ್ಜು ಅಂತ ಹೇಳಿ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ರೆಗ್ಯುಲರ್ ಎಕ್ಸಸೈಸಸ್, ದಿವಸಕ್ಕೆ 30-40 minutes ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
1: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
2: ಹೃದಯ ಅನ್ನೋದು ಒಂದು ವಿಸ್ಮಯಕಾರಿ ಆರ್ಗನ್ ಅಂಗ. ಅದು ಭಗವಂತ ಎಂತಹ ಅಂಗ ಅಂದರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳ್ಬೋದು ಅಂದರೆ, 6 ವಾರ ಗರ್ಭಕೋಶ, ಗರ್ಭದಲ್ಲಿರುವಂತಹ 6 ವಾರದಲ್ಲಿ ಅದು ಮಿಡಿತ ಶುರುವಾಗುತ್ತೆ. ಅದು ಮಿಡಿತ ಶುರುವಾದರೆ ಮನುಷ್ಯ ಉಸಿರೋ ತನಕ ಮಿಡಿತಾನೆ ಇರಬೇಕು, ಅದಕ್ಕೆ ನಾನ್ ಸ್ಟಾಪ್.
3: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜೂನ್ 27 ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕುಗ್ರಾಮದಲ್ಲಿ ಜನಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಉನ್ನತ ವ್ಯಾಸಂಗದಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿಯೇ ಮುಂದುವರೆದು ಇಂದು ಖ್ಯಾತ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಇದೆ.
2: ಆಸ್ ಎ ಡಾಕ್ಟರ್, ದೇವರು ಒಂದು ನನಗೊಂದು ವರ ಕೊಟ್ಟಿದ್ದಾನೆ. ಎಲ್ಲ ಜನಗಳನ್ನು ನೋಡುವಂಥ ವರ ಕೊಟ್ಟಿದ್ದಾನೆ. ಕಳ್ಳನ್ನು ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸವ್ನ ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ರು ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತನು ಎಲ್ಲರೂ ನೋಡ್ತೀನಿ, ಎಲ್ಲರದೇ ನೋಡ್ತೀನಿ.
3: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಸಂಜೆ 5 ಗಂಟೆಗೆ.
2: ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿದೆ. ಇದು ಸೈಂಟಿಫಿಕ್ ಕಾರ್ಡ್ಲಿಸ್ಟಾಗಿ ಹೇಳ್ತಾ ಇದ್ದೀನಿ.
3: ಹೃದಯ ತುಂಬಿ ಹಾಡುವೆ. ಶ್ರೋತೃಗಳ ಕಾರ್ಯಕ್ರಮವನ್ನು ಕೇಳ್ತೀರಲ್ಲ,

ಶ್ರೋತೃಗಳೇ, ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಜಿ ಎಸ್ ಶಿವರುದ್ರಪ್ಪ, ಹಾಡಿದ್ದಾರೆ ಬಿ ಆರ್ ಛಾಯಾ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ

0: ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ 2ನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು

0: ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಚ್ಎಸ್ಬಿಸಿ ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡುಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ್ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೆಟ್ಟಿಮಾನಿ ಕೋಪಟ್ಟಿ ಕಾರಳನ ಪರುವಂಡ ಗಂಗಮ್ಮ ಗಂಗೆ ಅಂಗ ನಿನ್ನಂದು ಮರಣಪಟ್ಟಿದ್ದು 63 ಬೈತರ ಪರುವಂಡ ಗಂಗಮ್ಮ ಗಂಗೆ ಎಂಡ ಆಕೇರಿ ಕಾರ್ಯ ಇಂದು ಮಜ್ಜಡ 1.5 ಗಂಟೆಗೆ ಪರುವಂಡ ಒಕ್ಕ ತೋಟುಂಗಳತ್ತ ನಡ್ಪ. ನಾಪೊಕ್ಲು ನಾಡು ನೆಲ್ಜಿ ಗ್ರಾಮತ್ರ ಮಣವಟ್ಟಿರ ಸುಬ್ರಾಯ ಸುಬ್ರಹ್ಮಣಿ ಅಂಗ ನಿನ್ನಂದು ಬೈತು ಮರಣಪಟ್ಟಿದ್ದು 94 ಬೈತರ ಮಣವಟ್ಟಿರ ಸುಬ್ರಾಯ ಸುಬ್ರಹ್ಮಣಿ ಎಂಡ ಆಕೇರಿ ಕಾರ್ಯ ಇಂದು ಮಜ್ಜಿನತ್ರ ಮೇಲೆ ಒಕ್ಕ ತೋಟಂಗಳತ್ತ ನಡ್ಪ. ಪೊನ್ನಂಪೇಟೆ ಕಿರುಗುರು ಗ್ರಾಮತ್ರ ವಾಣಂಡ ಪೌತಿ ಪೂಣಚ್ಚ ಐಂಡ ಪೊಣ್ಣು ರಾಧಾಮಣಿ ರಾಧಾ ಐಂಗ ನಿನ್ನಂದು ಮರಣಪಟ್ಟಿತು. 63 ಬೈತರ ವಾಣಂಡ ರಾಧಾಮಣಿ ರಾಧಾ ಐಂಗಡ ತಾಮನೆ ಕರ್ತಂಡ ಆಕೇರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೆ ಕಿರುಗುರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡ್ಪ. ಭಾಗಮಂಡಲ ತಾವೂರು ಗ್ರಾಮದ ಕೋಳಿಬೈಲು ದಿವಂಗತ ಸುಬ್ಬಯ್ಯ ಅವರ ಮಗ ಗಣೇಶ್ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 63 ವರ್ಷ ಪ್ರಾಯದ ಕೋಳಿಬೈಲು ಗಣೇಶ್ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ಗಳಿಗೆ ಆಕರ್ಷಕ ಆಫರ್.

0: ಗಳು ಪ್ರತಿ ಬುಕಿಂಗ್ಗೆ ಗಿಫ್ಟ್ ಫ್ರೀ. 1 ಲಕ್ಷ ರೂಪಾಯಿ ಮೌಲ್ಯದ ಖರೀದಿಗೆ ಟೂ ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
0: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
0: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
9: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
9: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
9: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
9: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
9: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯ ಸಿಗುತ್ತೆ.
9: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900092
9: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
13: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್, ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
14: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
13: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
15: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
16: ಸುದ್ದಿ ಸಮಾಚಾರ ಓದೇಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಗ್ರಾಮೀಣ ಭಾಗದರ ಆಸ್ತಿ ಹಕ್ಕನ್ನು ಭದ್ರಪಡುತ್ತೋಕ ಪಿಂಜ ಮೂಲಭೂತ ಸೌಕರ್ಯತ್ನ ಕೊಡಪಕ್ಕೆ ಸರ್ಕಾರ ಈಗಾಗಲೇ ಮುಪ್ಪಾಡೆ ತಯಾರಿ ಮಾಡಿತು. ಈ ಉದ್ದೇಶದ ಈ ಸ್ವತ್ತು ಪ್ರಕ್ರಿಯೆನ ಸರಳೀಕರಣ ಮಾಡಿತೆಂದು ಗ್ರಾಮೀಣಾಭಿವೃದ್ಧಿ ಪಿಂಜ ಪಂಚಾಯತ್ ರಾಜ್ ಸಚಿವಗಳನ್ನು ಈಶ್ವರ ಖಂಡ್ರೆ ಎಣ್ಣಿತು. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ನಡೆದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನ ಎಡ್ತಂಡಿತು. ಇಂಜು ಮಿಂಜಕ್ಕ ಪಳಿಯ ಗ್ರಾಮಠಾಣ ಮನೆಗ್ ದಾಖಲೆ ಇಲ್ಲದ ಪಚ್ಚಿಂಗು ಈ ಸ್ವತ್ತು ಮಾಡಿಕೊಡಪ್ಪ. ಈ ಸ್ವತ್ತು ಅರ್ಜಿನ ಕಡ್ಡಾಯ ಆಯಿತು. 15 ದಿನದ ಒಳಗೆ ವಿಲೇವಾರಿ ಮಾಡೊಂಡೊಂದು ಅಧಿಕಾರಿಯಕ ಸೂಚನೆ ಕೊಡ್ತೈತೆ. ಸಾರ್ವಜನಿಕಗಳ ಅನುಕೂಲಕ್ಕಾಯಿತು. ಫಾರ್ಮ್ 11B ಸಂಬಂಧಪಟ್ಟನಕ್ಕೆ ಅರ್ಜಿ ಒಪ್ಪುಚಿಡುವಾಗ ಸೆಪ್ಟೆಂಬರ್ ತಿಂಗಳಿಗೆ ಅವಕಾಶ ಕೊಡ್ತಿತ್ತು. ದುಂಬಾ ದಿನತರ ಬೋಡಿಕಾಯಿತುಳ್ಳ ಬಿ ಖಾತೆನ ಎ ಖಾತೆ ಆಯಿತು ಪರಿವರ್ತನೆ ಮಾಡುವಕ್ಕೆ ಸಂಬಂಧಪಟ್ಟನಕ್ಕೆ ಸಚಿವ ಸಂಪುಟತರ ಸಭೆಯಲ್ಲಿ ತೀರ್ಮಾನ ಇಡ್ತವ ಅಂದ ಸಚಿವಂಗ ಗಂಡಚಿ. ಈ ಕಾಲ ಮಳೆಯ ಪ್ರಮಾಣ ಕಮ್ಮಿ ಉಂಡೆಂಗೋ ಗ್ರಾಮೀಣ ಕುಡಿಪ ನೀರಿಗೆ ಸರ್ಕಾರ 1017 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತೆಂದು ಎಣಿಚೆ. ಇಕ್ಕ ಜಿಲ್ಲೆಯ ಪರಿಸ್ಥಿತಿನ ಅವಲೋಕನ.

0: ಬದಲಾವಣೆ ಮಾಡುವಂಚಿ ಭಾರಿ ವಾಹನ ಸಂಚಾರಕ್ಕೆ ಇದೇ ತಿಂಗಳ 30ನೇ ತಾರೀಕತನೇ ಅವಕಾಶ ಮಾಡಿಕೊಡ್ತಿತ್ತೆ ಎಂದು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳನ್ನು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದೆ. ಇಡೀ ಜಿಲ್ಲೆಯಲ್ಲಿ 28ನೇ ತಾರೀಕಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಪ ಹಿನ್ನೆಲೆಯಲ್ಲಿ ಎಲ್ಲ ಇಲಾಖೆಕಾರ ಸಂಘ ಸಂಸ್ಥೆಕಾರರ ಸಹಕಾರ ಬೆರೆತ ಅವಶ್ಯವುಂಡು. ಈ ಕಾರ್ಬಾರ್ಗೆ ಎಲ್ಲರೂ ಕೈಕೊಟ್ಟೊಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಮನವಿ ಮಾಡಿದ್ದು. ತಂಗಡ ಕಚೇರಿ ಸಭಾಬಾಡಿಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಏರ್ಪಾಡು ಮಾಡಿದ್ದಿಂಜ ಮುಪ್ಪಡೆ ತಯಾರಿರ ಸವೇರ ಕೊರವು ಕಾರ್ಯಕ್ರಮ ವಹಿಸುವಂಜಿ ಅವು ತಕ್ಕ ಬರೆದದ್ದು. ಅವಶ್ಯವುಳ್ಳ ಸಿಬ್ಬಂದಿಯಡ ನಿಯೋಜನೆ, ವಾಹನತ್ರ ವ್ಯವಸ್ಥೆ, ಅಕ್ಕಕ್ಕ ಕರೆಂಟ್ ಪೋಕತನಕ್ಕೆ ಎಚ್ಚರ ಇಡ್ತವಣದು ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಜಿಲ್ಲೆಯಲ್ಲಿ 5 ಪೈತರುಗಳಲ್ಲಿ 29,011 ಮಕ್ಕಳು ಉಂಡೆಂದು ಜಿಲ್ಲೆಯ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಸಭೆಗೆ ಮಾಹಿತಿ ಕೊಡ್ತದೆ. ಕುಶಲನಗರದ ಪಕ್ಕ ಕೊಪ್ಪ ಕಾವೇರಿ ಪೊಳೆಗರ ವ್ಯಾಪ್ತಿಯಲ್ಲುಳ್ಳ ಸೇತುವೆ ಪಕ್ಕ 5 ಕಿಲೋಮೀಟರ್ ಉದ್ದದ ವಾಕ್ಪಾತ್ ನಿರ್ಮಾಣದ ಯೋಜನೆಗೆ ಸ್ಥಳೀಕಂಗಕ್ಕೆ ಬೆರೆತ ಪ್ರಯೋಜನ ಅಂದ ಶಾಸಕ ಡಾಕ್ಟರ್ ಮಂತರಗೌಡ ಎಣ್ಣಿಚೆ ನಿನ್ನಂದ ಅವು ಕಾವೇರಿ ರೋಟರಿ ಪಾರ್ಕ್ಗೆ ಮೊಳೆಯಿಡುವಂಚಿ ತಕ್ಕ ಬರೆದದ್ದು. ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜರ ಎನ್ಸಿಸಿ ಪಿಂಜೆ ಎನ್ಎಸ್ಎಸ್ ಘಟಕದ ಕೂಡುಕೊಟ್ಟದ್ದು ನಿನ್ನಂದು ಕಾನೂನು ಅರಿವು ಕಾರ್ಯಾಗಾರ ನಡೆದದ್ದು. ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಕಾರ್ಯಕ್ರಮದಲ್ಲಿ ಕೂಡಿಯಾಡುವಂಚಿ ವಿದ್ಯಾರ್ಥಿಗೆ ಕಾನೂನರ ಅವಶ್ಯಕತೆ ಪಿಂಜ ಹೆಂಗಡ ಜವಾಬ್ದಾರಿಯರ ಬಗ್ಗೆ ತಕ್ಕ ಬರೆದದ್ದು. ಇದೇ ನರತ್ತು ವಿದ್ಯಾರ್ಥಿಗಳ ಕೂಡ ಸಂವಾದ ಕಾರ್ಯಕ್ರಮ ನಡೆದಿಚೆ. ಕಾಲೇಜಿನ ಪ್ರಾಂಶುಪಾಲಗಳನ್ನು ಪ್ರೊಫೆಸರ್ ಎಸ್ಎಸ್ ಮಾದಯ್ಯ ಹೆಂಗಡ ಕೊರವಕರಿಕೆಯಲ್ಲಿ ಈ ಕಾರ್ಯಕ್ರಮ ನಡೆದದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಪಿಂಜ ಸಂಸ್ಕೃತಿ ಇಲಾಖೆ ಹಿಂಗಡ ಕೂಡುಕೊಟ್ಟದ್ದು. ಇದೇ ತಿಂಗಳ 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡ ಪುಟ್ಟನ ಮೇರ ಕಾರ್ಯಕ್ರಮ ಪೊಲಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡಪ. ಶಾಸಕಗಳನ್ನು ಡಾಕ್ಟರ್ ಮಂತರಗೌಡ ಹಚ್ಚಿಕೊಟ್ಟಿರುವ ಪೊನ್ನಣ ಕೊಡದನಕ್ಕೆ ಜನಪ್ರತಿನಿಧಿಯ ಅಧಿಕಾರಿಯ ಜಿಲ್ಲೆಯ ಒಕ್ಕಲಿಗ ಸಂಘದ ಪದಾಧಿಕಾರಿಯ ಕೂಡಿಯಾಡುವ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷಗಳನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಇದೇ ತಿಂಗಳ 30 ಜುಲೈ 1 ಪಿಂಜ ದಂಡನೆ ತಾರೀಕರಂದು ಕೊಡಗು ಜಿಲ್ಲೆಯ ಪ್ರವಾಸ ಮಾಡುವ ಎಂದು ಹೆಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿದ್ದು. ಕೊಡಗು ವಿಶ್ವವಿದ್ಯಾನಿಲಯದ ಶರಣಂಗಡ ಚಿಂತನೆಯನ್ನು ಅಧ್ಯಯನ ಮಾಡುವಕ್ಕೆ ಬಸವಪೀಠತ್ನ ಸ್ಥಾಪನೆ ಮಾಡೊಂಡೊಂದು ಅರಮೇರಿ ಕಳಂಚೇರಿ ಮಠತ್ರ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಎಣ್ಣಿಚೆ. ಕೊಡಗು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ ಪಿಂಜ ಕದಳಿ ವೇದಿಕೆ ರಾಧನೆಯಲ್ಲಿ ಕುಶಾಲನಗರದ ರೈತ ಸಮುದಾಯ ಭವನದಲ್ಲಿ ನಡೆದ ಜಿಲ್ಲಾ ಶರಣ ಸಾಹಿತ್ಯ ಸಮ್ಮೇಳನದ ಕೊರವು ಕಾರ್ಯಕ್ರಮ ವಹಿಸಿದ್ದು ಅವು ತಕ್ಕ ಬರೆದದ್ದು. ಸ್ಕೂಲ್ ಕಾಲೇಜಲ್ಲಿ ವಚನತ್ನ ಬಾಯಿಪಾಠ ಮಾಡಿಸಿಡೊಂಡು ಗ್ರಾಮೀಣ ಭಾಗದ ಶರಣಂಗಡ ಚಿಂತನೆಯನ್ನು ಅರಚಿಡುವ ಮೂಲಕ ಸಮಸಮಾಜ ನಿರ್ಮಾಣ ಮಾಡೋಕೆ ಪ್ರಯತ್ನ ಪಡೋಣದು ಎಣಿಚೆ. ಇದೇ ನೆರತ್ತು ಎಳುತ್ತಕರ್ತಿ ಡಾಕ್ಟರ್ ಉಳುವಂಗಡ ಕಾವೇರಿ ಉದಯಗಡದನ್ನು ವಚನವಾರಿದಿ ಪುಸ್ತಕ ಬಿಡುಗಡೆ ಆಚೆ. ಕೊಡವ ಲ್ಯಾಂಡ್ ಕೊಡವ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆ ರಕ್ಷಣೆಗಾಯಿತು. ನಾಳೆ ಮಡಿಕೇರಿಯ ಪಕ್ಕ ಕ್ಯಾಪಿಟಲ್ ವಿಲೇಜಲ್ಲಿ ಕೊಡವಕ್ಕೆ ವಿಶೇಷ ಸ್ಥಾನಮಾನ, ಸಾಂವಿಧಾನಿಕ ಮಾರ್ಗಪಿಂಜ, ಅಂತಾರಾಷ್ಟ್ರೀಯ ಕಾನೂನು, ಈ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ವಿಚಾರಗೋಷ್ಠಿಯನ್ನು ಏರ್ಪಾಡು ಮಾಡಿತು ಎಂದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಂದಿನಿ ರೊಂಡನಾಚಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಹೋಮ್ಸ್ಟೇರ ಪರಿಕಲ್ಪನೆ, ಕೊಡವ ಸಂಸ್ಕೃತಿಗೆ ಪೂರಕಾಯ್ತುಂಡು, ಆಚೆಂಗೆ ರೆಸಾರ್ಟ್, ಪ್ರವಾಸೋದ್ಯಮದರ ಚಿಂತನೆಯುಂಡು, ಕೊಡಗು ಜಿಲ್ಲೆಗೆ ಏದೇ ಪ್ರಯೋಜನ ಇಲ್ಲ, ರಾಜ್ಯ ದೇಶ ಮಾತ್ರ ಅಲ್ಲದೆ ವಿದೇಶದಲ್ಲೂ ಉಳ್ಳವು ಕೊಡಗರ ಭೂಮಿನ ಕ್ರಯ ಕಡ್ತನುಂಡು, ಪಣಕಾಯ್ತು ಭೂ ಪರಿವರ್ತನೆ ನಿಯಂತ್ರಣ ಕಟ್ಟಿಂಡಿಲ್ಲ, ಇದಿಂಡ ವಿರುದ್ಧ ಜನಜಾಗೃತಿ ಸಭೆ ಆಂದೋಲನ ನಡೆತಂದು ಗೋಷ್ಠಿಯಲ್ಲಿ ಎಣ್ಣಿಚೆ. ರಾಷ್ಟೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಇನ್ನೆಚ್ಚುಕ್ಕೂ ಜಾಗೃತಿ ಕಾರ್ಯಕ್ರಮವನ್ನು ನಡೆತೊಂಡು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಸೂಚನೆ ಕೊಡ್ತಿದ್ದು. ನಿನ್ನಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ರಾಷ್ಟೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಮುಮ್ಮೂತು ತಿಂಗಕೊಮ್ಮ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಕೊರವುಕೋರಿಕೆಯನ್ನು ವಹಿಸುವಂಚಿ ಅವು ತಕ್ಕ ಬಂದದ್ದು. ಇಡೀ ಜಿಲ್ಲೆಯಲ್ಲಿ ವಿಶೇಷ ಕೋಪ್ಟಾ ಕಾರ್ಯಾಚರಣೆ ನಡೆದನುಂಡು. ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಕೊಂಡುಬರೋಣ ಎಂದು ಎಣ್ಣಿಚೆ. ಸ್ಥಳೀಯ ಸಂಸ್ಥೆಕಾರರ ಸಹಕಾರದ ಪೌರ ಕಾರ್ಮಿಕಂಗಕ್ಕೆ ಪ್ರತಿ ತಿಂಗಳ ಆರೋಗ್ಯ ಶಿಬಿರತ್ನ ಏರ್ಪಾಡು ಮಾಡೋಣ ಎಂದು ಸಲಹೆ ಕೊಡ್ತದೆ. ಜಿಲ್ಲೆಯ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಕ್ಕಪ್ರಿಯಂಜಿ ಸ್ಕೂಲ್ ಕಾಲೇಜು ವ್ಯಾಪ್ತಿಯಲ್ಲಿ ನಲ್ಲ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದ ತಂಬಾಕು ಮುಕ್ತ ಘೋಷಣೆ ರಡಿಲಿ ರ್ಯಾಲಿ ಪಿಂಜ ಜಾಥ ನಡೆಸೋಕೆ ತೀರ್ಮಾನ ಮಾಡಿತು ಎಂದು ಎಣ್ಣಿಚೆ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ.

0: ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ.
1: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್, 5.5

0: ಪಿಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿಟು ಎಲೆಕ್ಟ್ರಾನಿಕ್ಸ್, ಗುಮಿಕೊಪ್ಪ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.

0: All Daily's lead with Iranian President Masoud Pezeshkian's formal invitation to Prime Minister Modi to attend the former Supreme Leader's funeral. Iran invites Prime Minister for Khamenei's July funeral. India yet to decide, writes the Tribune. Shiv Sena UBT to lose Parliament office, reports the Pioneer. Oil back at pre-war levels as prices drop below $75, informs the Hindustan Times. Air India Delhi Amritsar flight strays into Pakistan airspace. DGCA initiates action as crew ATC fail to report incident, headlines the Tribune. The Statesman headlines, India-US edge towards trade truce as Jameson Greer concludes Delhi visit. RBI breather for Tata Sons but asset size hurdle stairs, reports the Financial Express. Adding, the new frameworks drops the access to public funds criterion that had been one of the factors pushing Tata Sons into the upper layer classification. The Hindu in its editorial, Razor's Edge, informs that high heat and low rainfall is threatening agricultural produce. The southwest monsoon deficit nationwide has increased from 35% to 43%, and extreme heat has been reducing farm labor productivity. The ideal sustainable strategies are to switch from rain-centric to water-centric organizations, reduce dependence on water-intensive crops, and improve resilience. And finally, a large asteroid called 1997 NC1 will be visible to stargazers using a small telescope or large binoculars on 27th June, the European Space Agency announced. The asteroid will be speeding along at nearly 9 kilometers a second, posing no threat to Earth as any chance of an impact has been ruled out, writes the Asian Age. And with that, it's back to you, Shagun.
1: Thank you, Saira. And now, before we end the bulletin, the headlines once again. Prime Minister Narendra Modi reviews infrastructure projects worth around 30,000 crore rupees at Pragati meeting, pushes for AI-driven TB elimination and stronger cyber fraud response. Samvidhan Hatya Divas being observed to pay homage to those who suffered during emergency. India-China border trade via Lipu Lake Pass in Uttarakhand to resume after 6 years, 26 trade passes issued. U.S. federal judge bars Trump administration from implementing proof of citizenship requirement to vote. Powerful 7.5 magnitude earthquake hits Venezuela, causing collapse of multiple buildings. And in cricket, India to take on Bangladesh in Group A match of ICC Women's T20 World Cup in Manchester this evening. And with that, we end the morning news. Have a nice day. Akashwani se pesh hai.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಬೇರೆ ಬೇರೆ ರಾಜ್ಯಗಳಲ್ಲಿರುವ ಸಮುದಾಯ ಕೇಂದ್ರಗಳ ಪರಿಚಯವನ್ನ ನಾವು ಮಾಡಿಕೊಳ್ತಾ ಇದ್ದೀವಿ. ಗುಜರಾತ್ ರಾಜ್ಯವನ್ನ ನಾವು ನೋಡುವುದಾದ್ರೆ ಅಹಮದಾಬಾದಿನ ಮುದ್ರಾ ಸಂವಹನ ಇನ್ಸ್ಟಿಟ್ಯೂಟ್ನ ಮೈಕಾವಾಣಿ, ಅಹಮದಾಬಾದಿನ ಗುಜರಾತ್ ವಿಶ್ವವಿದ್ಯಾಲಯದ ಸಮುದಾಯ ರೇಡಿಯೋ ಗುರುವಾಣಿ ರೇಡಿಯೋ, ಕಚ್ ಜಿಲ್ಲೆಯ ಭಿನ್ಸಾರ್ ಗ್ರಾಮದ ಕಚ್ ಮಹಿಳಾ ವಿಕಾಸ್ ಸಂಘಟನೆಯ ಸಾಯಿಯೇರೆ ಜೋ ರೇಡಿಯೋ, ಅಹಮದಾಬಾದ್ ಮಣಿಪುರ್ ಗ್ರಾಮದ ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ಸ್ ಅಸೋಸಿಯೇಷನ್ದ ರುಡಿನೋ ರೇಡಿಯೋ, ಆನಂದ್ ಜಿಲ್ಲೆಯ ಆನಂದ್ ಕಿದ್ವಾಯ್ ಸಮೂಹ ಸಂವಹನ ಹಾಗೂ ಸಂಶೋಧನಾ ಕೇಂದ್ರದ ವಲ್ಲಭ್ ವಿದ್ಯಾನಗರ ಕ್ಯಾಂಪಸ್ ರೇಡಿಯೋಗಳು ಪ್ರಮುಖವಾಗಿದ್ದವು. ಗೋವಾದಲ್ಲಿ ಮಾಪುಸಾದಲ್ಲಿರುವ ಸೇಂಟ್ ಕ್ಸೇವಿಯರ್ಸ್ ಮಹಾವಿದ್ಯಾಲಯದ ವಾಯ್ಸ್ ಆಫ್ ಕ್ಸೇವಿಯರ್ಸ್ ಬಹಳ ಪ್ರಮುಖವಾದ ಸಮುದಾಯ ಕೇಂದ್ರವಾಗಿತ್ತು. ಅದರಂತೆ ಛತ್ತೀಸ್ಗಢ ಹಾಗೂ ಜಾರ್ಖಂಡ್ ರಾಜ್ಯಗಳಲ್ಲಿ ನಾವು ನೋಡುವುದಾದರೆ ಅಲ್ಲಿ ಸಿಜಿನೆಟ್, ಇದೊಂದು ಸಿಟಿಜನ್ ಜರ್ನಲಿಸ್ಟ್ ವೇದಿಕೆ. ಇಲ್ಲಿ ಛತ್ತೀಸ್ಗಢದ ಜನತೆ ಅವರ ಸಮಸ್ಯೆಗಳನ್ನು ಚರ್ಚಿಸಿ ನಂತರ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಕಾರ್ಯ ನಡೆಯುತ್ತಿತ್ತು. ಬುಡಕಟ್ಟು ಜನಾಂಗದವರಲ್ಲಿ ಹೆಚ್ಚು ಅನಕ್ಷರತೆ ಹಾಗೂ ಬಡತನ ಇರುವ ಕಾರಣ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗಿಂತ ಹೆಚ್ಚು ರೇಡಿಯೋ ಮಾಧ್ಯಮ, ದೃಶ್ಯ ಶ್ರವಣ ಮಾಧ್ಯಮ ಹಾಗೂ ಅಂತರ್ಜಾಲದಲ್ಲಿ ಅವರಿಗೆ ತರಬೇತಿ ನೀಡಿ ಅವರನ್ನು ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರೇರೇಪಿಸಬಹುದು ಎಂಬ ಉದ್ದೇಶದಿಂದ ಶುಭರಂಶು ಚೌಧರಿ ಎಂಬ

0: ಪತ್ರಕರ್ತರು ಈ ಕಾರ್ಯದಲ್ಲಿ ನಿರತರಾಗಿದ್ದರು. ಆದರೆ ಇಂದು ಆ ಸಮುದಾಯ ರೇಡಿಯೋ ಕೆಲಸ ಮಾಡುತ್ತಿಲ್ಲ. ಛತ್ತೀಸ್ಗಢ ಹಾಗೂ ಜಾರ್ಖಂಡ್ನಲ್ಲಿ ನಕ್ಸಲ್ ಚಟುವಟಿಕೆ ಹೆಚ್ಚಿದ್ದರಿಂದ ಹಿಂದಿನ ಸರ್ಕಾರ 9 ಸಮುದಾಯ ಕೇಂದ್ರಗಳನ್ನು ಆರಂಭಿಸಲು ಯೋಜಿಸಿ ಛತ್ತೀಸ್ಗಢದ ಬಸ್ತಾರ್, ಅಂಬಿಕಾಪುರ್, ಬಿಲಾಸ್ಪುರ್, ರಾಯ್ಪುರ್, ಜಗದಲ್ಪುರ್, ಬಿಷಾಹಿಂಪುರ್ ಹಾಗೂ ಬಿಲಾಯ್ ನಗರಗಳಲ್ಲಿ ಪರವಾನಿಗೆಯನ್ನು ನೀಡಿತ್ತು. ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಕಾಶ್ಮೀರದ ವಲಸಿಗರು ಹಾಗೂ ಜಮ್ಮು ಕಾಶ್ಮೀರದ ಜನತೆಯ ಉನ್ನತಿಗಾಗಿ ಪಿಐಆರ್ ಪಂಚಲ್ ಎಂಬ ಸ್ವಯಂ ಸೇವಾ ಸಂಸ್ಥೆ 2012ರಲ್ಲಿ ಒಂದು ಸಮುದಾಯ ಕೇಂದ್ರವನ್ನು ಆರಂಭಿಸಿತ್ತು. ಜಾರ್ಖಂಡ್ನಲ್ಲಿ ರಾಂಚಿಯ ಬಿರ್ಸಾ ಕೃಷಿ ವಿಶ್ವವಿದ್ಯಾಲಯದ ರೇಡಿಯೋ ಬಿರ್ಸಾ ಹರಿಯಾಲಿ, ಪುಲ್ಮಾವ್ ಜಿಲ್ಲೆಯಲ್ಲಿ ಎಐಡಿ ಎಂಬ ಸ್ವಯಂ ಸೇವಾ ಸಂಸ್ಥೆ ನಡೆಸುತ್ತಿದ್ದ ಚಲಾಹೋ ಗಾಂವ್ ಮೇ, ಸಿಂಘಂ ಜಿಲ್ಲೆಯಲ್ಲಿ ಯುನಿಸೆಫ್ ನಡೆಸುತ್ತಿದ್ದ ಘಟ್ಶಿಲಾ ಸಮುದಾಯ ಕೇಂದ್ರ, ಸಂಥಲ್ ಪರಗಣಾದಲ್ಲಿರುವ ಧ್ವನಿ ಆಧಾರಿತ ಸಾಮಾಜಿಕ ವೇದಿಕೆ ಮೊಬೈಲ್ ವಾಣಿಗಳು ಪ್ರಮುಖವಾದ ಸಮುದಾಯ ಕೇಂದ್ರಗಳಾಗಿದ್ದವು. ತಮಿಳುನಾಡಿನಲ್ಲಿ 28 ಕೇಂದ್ರಗಳಿದ್ದು ದೇಶದಲ್ಲಿ ಅತಿ ಹೆಚ್ಚು ಸಮುದಾಯ ಕೇಂದ್ರಗಳನ್ನು ಹೊಂದಿದ್ದ ರಾಜ್ಯ ಅದಾಗಿತ್ತು. ಅಲ್ಲಿನ ಸರ್ಕಾರದಿಂದ 2012ರಲ್ಲಿ 14 ಕೋಟಿ ವೆಚ್ಚದಲ್ಲಿ ರೈತರಿಗೆ ಮಾಹಿತಿ ನೀಡಲು ಸಮುದಾಯ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಅವುಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ 2004ರಲ್ಲಿ ಸ್ಥಾಪಿತವಾದ ಅಣ್ಣಾ ಎಫ್ಎಂ, ಇದು ವಿಶ್ವವಿದ್ಯಾಲಯದ ಕೇಂದ್ರ, ಲೊಯೋಲಾ ಮಹಾವಿದ್ಯಾಲಯದ ಕೇಂದ್ರ, ವೈಷ್ಣವಿ ಪಿಎಸ್ಜಿ ತಾಂತ್ರಿಕ ಮಹಾವಿದ್ಯಾಲಯ, ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯದ ಕೇಂದ್ರ, ತ್ರಿಚಿಯಲ್ಲಿರುವ ಪೀಸ್ ಇಂಡಸ್ಟ್ರಿಯಲ್ ಶಾಲೆಯ ಪಸುಮೈ ಕೇಂದ್ರ, ಮಧುರೈನಲ್ಲಿರುವ ಕೇಂದ್ರ, ನಾಗಪಟ್ಟಣಂನಲ್ಲಿರುವ ಕಲಂಜಿಂ ಸಮಗ್ರ ವನೋಲಿ ಕೇಂದ್ರ, ಈರೋಡಿನ ತಾಂತ್ರಿಕ ಮಹಾವಿದ್ಯಾಲಯದ ಕೊಂಗು ಕೇಂದ್ರ, ಶ್ರೀಪೆರಂಬದೂರಿನ ರಾಜೀವ್ ಗಾಂಧಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಡೆವಲಪ್ಮೆಂಟ್, ಇಲ್ಲಂಥಲಿರ್ ಕಮ್ಯುನಿಟಿ ರೇಡಿಯೋ, ಈರೋಡಿನ ಸೆಂಗುಥರ್ ಎಂಜಿನಿಯರಿಂಗ್ ಮಹಾವಿದ್ಯಾಲಯದ ಮುಗಲಿ ಕೇಂದ್ರ, ಟ್ಯುಟಿಕಾರನ್ನ ಅಡಿತನರ್ ಮಹಾವಿದ್ಯಾಲಯದ ಸಿವಂತಿ ಕಮ್ಯುನಿಟಿ ರೇಡಿಯೋ, ತಿರುಚನಾಪಳ್ಳಿಯ ಹೋಲಿಕ್ರಾಸ್ ಮಹಾವಿದ್ಯಾಲಯದ ಹೋಲಿಕ್ರಾಸ್ ಕಮ್ಯುನಿಟಿ ರೇಡಿಯೋ ಮುಂತಾದವುಗಳು ಬಹಳ ಪ್ರಸಿದ್ಧವಾಗಿದ್ದವು. ಆ ನಂತರದಲ್ಲಿ ಈ ಕೇಂದ್ರಗಳ ಕಾರ್ಯನಿರ್ವಹಣೆಯ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:35:27.

0: ಹೃದಯ ಅನ್ನೋದು ಒಂದು ವಿಸ್ಮಯಕಾರಿ ಆರ್ಗನ್ ಅಂಗ. ಅದು ಭಗವಂತ ಎಂತಹ ಅಂಗ ಅಂದರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳ್ಬೋದು ಅಂದರೆ, ಆರು ವಾರ ಗರ್ಭಕೋಶ, ಗರ್ಭದಲ್ಲಿರುವಂತಹ ಆರು ವಾರದಲ್ಲಿ ಅದು ಮಿಡಿತ ಶುರುವಾಗುತ್ತೆ. ಅದು ಮಿಡಿತ ಶುರುವಾದರೆ ಮನುಷ್ಯ ಉಸಿರೋ ತನಕ ಮಿಡಿತಾನೆ ಇರಬೇಕು, ಅದಕ್ಕೆ ನಾನ್ ಸ್ಟಾಪ್.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜೂನ್ 27ರಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕುಗ್ರಾಮದಲ್ಲಿ ಜನಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಉನ್ನತ ವ್ಯಾಸಂಗದಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿಯೇ ಮುಂದುವರೆದು ಇಂದು ಖ್ಯಾತ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಇದೆ.
0: ಆಸ್ ಎ ಡಾಕ್ಟರ್, ದೇವರು ಒಂದು ನನಗೊಂದು ವರ ಕೊಟ್ಟಿದ್ದಾನೆ. ಎಲ್ಲ ಜನಗಳನ್ನು ನೋಡುವಂಥ ವರ ಕೊಟ್ಟಿದ್ದಾನೆ. ಕಳ್ಳನ್ನು ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸವ್ನು ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ರು ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತನು ಎಲ್ಲರೂ ನೋಡ್ತೀನಿ, ಎಲ್ಲರದೇ ನೋಡ್ತೀನಿ.
1: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿದೆ. ಇದು ಸೈಂಟಿಫಿಕ್ ಕಾರ್ಡ್ಲಿಸ್ಟ್ ಹೇಳ್ತಾ ಇದ್ದೀನಿ.
2: ಹೃದಯ ತುಂಬಿ ಹಾಡುವೆ.
1: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತಿರಲ್ಲ.
3: ಕ್ಯಾನ್ಸರ್ ಎಂಬ ಮಹಾಮಾರಿ

ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಪ್ರಿಯ ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಿಬಿಐ ಶಂಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಇನ್ನು ಮುಂದೆ ಕೇಳೋಣ ಹೃದಯ ಹೃದಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಗಮನಿಸಿ, ಈ ಬೆಳಗ್ಗೆ 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಹನ್ನೊಂದು ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0872728228 228 1219. ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿ ಚಂಡ ರಮೇಶ್ ಉತ್ತಪ್ಪ ಐಂಗಡಕೂಡೆ ನಡ್ತನ ತಕ್ಕಬಾಕ್ ನಡೆಸಿಕೊಡುತ್ತಾರೆ ಬಾಳೆಯಡ ದಿವ್ಯ ಮಂದಪ್ಪ. ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೊಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50ಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಾನಿ ಶ್ವಾನ ನುಣು ವೆಂಜಲೋ ಗರಕೆ ಕರುಬುವನೆ ಮೌನದಿಂದಂಬಲಿಯ ನುಂಡು ತಣಿಯುವ ಮಾನಿ ಶ್ವಾನ ನುಣು ವೆಂಜಲೋ ಗರಕೆ ಕರುಬುವನೆ ಜ್ಞಾನಿ ನಡೆ ವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ನೀಂ ತಲ್ಲಣವ ಮಂಕುತಿಮ್ಮ ಜ್ಞಾನಿ ನಡೆ ವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ನೀಂ ತಲ್ಲಣವ ಮಂಕುತಿಮ್ಮ

ಮಾನಿ ಎಂದರೆ ಮರ್ಯಾದಸ್ಥ, ಆತ್ಮಾಭಿಮಾನಿ ಅಂದರೆ ಅಹಂಕಾರ ಇಲ್ಲದವನು, ನೀತಿ ಪರಿಪಾಲಕ, ಶೀಲ ಅನುಸಾರಕ. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಎನ್ನುವವನು, ಬಡತನಕ್ಕೆ ಅಂಜುವನಲ್ಲ ಅಳುಕುವನಲ್ಲ ಎಂಬುವನು, ಕಾಗೆಯಂತೆ ನಾಯಿಯಂತೆ ರಸ್ತೆ ರಸ್ತೆ ಅಲಿಯುತ್ತ ಕಸದ ತೊಟ್ಟಿಗಳ ಬಳಿ ಎಸೆದಿದ್ದ ಹಬ್ಬದೂಟಗಳ ಎಂಜಲೆಲೆಯ ಅನ್ನಭಕ್ಷ ಭೋಜ್ಯಗಳನ್ನು ತಿನ್ನುವಂಥ ಆ ನಾಯಿ ಜೀವನಕ್ಕೆ, ಕಾಗೆ ಜೀವನಕ್ಕೆ ಒಳಗಾಗದವನು, ಕಂಡವರು ತಿಂದು ಬಿಸಾಡಿದ್ದನ್ನು ತಿರಸ್ಕಾರಕ್ಕೆ ಯೋಗ್ಯವಾದ ಎಂಜಲು ತಿನ್ನುವ ನಾಯಿಯ ಜೀವನವನ್ನು ಒಲ್ಲದವನು ನಿಜವಾದಂಥ ಮರ್ಯಾದಸ್ಥ ಮಾನಿ. ಹಾಗೆ ಎಂಜಲುಗಳನ್ನು ತಿನ್ನುವ ನಾಯಿ ಬಾಳಿಗೆ ಆತ್ಮಾಭಿಮಾನ ಇಲ್ಲದಿರುವಂಥ ಬದುಕನ್ನು ನಾವು ಕಾಣುತ್ತೇವೆ. ಮನುಷ್ಯ ಆ ರೀತಿ ನಾಯಿಯಂತೆ ಬಾಳಬಾರದು. ತಿಳಿದವರು ಹಾಗೆ ಮಾಡುವುದಿಲ್ಲ. ಯಾವುದೇ ವಿಚಾರದಲ್ಲಿ, ಅದು ಊಟವಿರಲಿ, ಆಶ್ರಯವಿರಲಿ, ಧನ, ವಸ್ತ್ರ, ಕನಕ ಯಾವುದೇ ಇರಲಿ, ಎಲ್ಲ ವಿಚಾರಗಳಲ್ಲಿ ಇದನ್ನು ಅನುಭವಿಸಲು ನನಗೆ ಅರ್ಹತೆ ಏನು, ಅಗತ್ಯ ಏನು, ಯಾರ ಹಂಗಿನದು ಇದು, ನನ್ನ ಸ್ವಂತ ದುಡಿಮೆಯೇ ಅದರ ಫಲವೇ, ಅನ್ಯರ ಹಂಗಿನ ಋಣವೇ ಎಂಬ ತಾರತಮ್ಯ ಜ್ಞಾನದಲ್ಲಿ ಗಮನಿಸಿ ಸ್ವೀಕರಿಸಬೇಕು. ಸ್ವಾಭಿಮಾನಿ ಆಗಿರಬೇಕು. DVG ಅವರ ಜೀವನವೇ ಇದಕ್ಕೊಂದು ನಿದರ್ಶನ. ಸರ್ಕಾರ DVG ಅವರಿಗೆ ಇತರ ಸಾಹಿತಿಗಳಿಗೆ ನೀಡಿದಂತೆ ಮಶಾಸನ ನೀಡಲು ನಿರ್ಧರಿಸಿದಾಗ DVG ಅದನ್ನು ಸ್ವೀಕರಿಸದೆ ನಿರಾಕರಿಸಿ ಹೇಳಿದ ಮಾತಿದು. ರಾಗಿ ಮುದ್ದೆಯನ್ನೋ ಅನ್ಬುಲಿಯನ್ನೋ ಕುಡಿದುಕೊಂಡು 80 ವರ್ಷಗಳಿಂದ ನನ್ನ ಬಾಳನ್ನು ಸವಿಸಿದ್ದೇನೆ, ಈಗ ಈ ಹಂಗಿನ ಹಣ ಬೇಡ ನನಗೆ ಅಂತ ಹೇಳಿ ಆತ್ಮವನ್ನು ಭಾಗಿಸದೆ ಬಾಳಬೇಕು ಎಂದರು. ಆದ್ದರಿಂದ ಅನ್ನ ಬಟ್ಟೆ ವಿಚಾರದಲ್ಲಿ, ಹೊಟ್ಟೆಪಾಡಿನ ವಿಚಾರದಲ್ಲಿ ಹೇಗೋ ಹೊಟ್ಟೆ ತುಂಬಿಸಿಕೊಳ್ಳುವುದಾಗಲಿ, ನನಗೆ ಸುಖಭೋಜನ ಸಿಗಲಿಲ್ಲ, ವೈಭವ ಜೀವನ ನಡೆಸಲಾಗಲಿಲ್ಲ ಎಂದು ಕಸುವಿಸಿಕೊಳ್ಳುವುದಾಗಲಿ ಸ್ವಾಭಿಮಾನಿಯಾದವನಿಗೆ ಸಲ್ಲದು. ಯಾವುದು ನ್ಯಾಯದಿಂದ ಪಡೆಯಬೇಕು ಎಂಬ ವಿವೇಚನೆಯಿಂದ ಬಾಳುವುದು ಮಾನಿಯ ಮರ್ಯಾದಸ್ಥನ ಜೀವನದ ರೀತಿ ಎನ್ನುತ್ತಾರೆ DVG.

ಧಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ.

ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಬಹಳ ಜನಪ್ರಿಯ ಸೂಕ್ತಿ ಗ್ರಂಥ. ಜನರ ಬದುಕಿನ ಅನುಭವಗಳನ್ನು ಸೂತ್ರಪ್ರಾಯವಾಗಿ ಉಪಮೇಯ ದೃಷ್ಟಾಂತಗಳಿಂದ ತಿಳಿಸುವ ಕನ್ನಡ ಭಗವದ್ಗೀತೆ. 945 ಪದ್ಯಗಳ ಈ ಕಾವ್ಯದಲ್ಲಿ ಕೆಲವು ಪದ್ಯಗಳು ಅತ್ಯಂತ ಜನಪ್ರಿಯವಾಗಿ ಜನರ ನಾಲಿಗೆ ಮೇಲೆ ನೆಲೆದಾಡುತ್ತಿವೆ. ಆ ಪೈಕಿ ಅನ್ನದಾತರಕ್ಕಿಂತ ಚಿನ್ನದಾತರ ತೀಕ್ಷ್ಣ, ಚಿನ್ನದಾತರಕ್ಕಿಂತ ಹೆಣ್ಣು ಗಂಡೊಲವು, ಅದಕ್ಕಿಂತ ಮಿಗಿಲಾದದ್ದು ಮನ್ನಣೆಯ ದಾಹ, ಆತ್ಮವನ್ನು ಕಿತ್ತು ತಿನ್ನುವ ಕೀರ್ತಿ ವ್ಯಾಮೋಹ ಎಂಬರ್ಥದ ಪದ್ಯ. ಮನುಷ್ಯನಿಗೆ ಅನೇಕ ವ್ಯಾಮೋಹಗಳಿವೆ. ಕೆಲವರಿಗೆ ಒಡವೆ ಆಸೆ, ಕೆಲವರಿಗೆ ವಸ್ತ್ರದ ಆಸೆ, ಕೆಲವರಿಗೆ ಅಪೂರ್ವ ವಸ್ತುಗಳ ಸಂಗ್ರಹದ

0: ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಅದಕ್ಕಿಂತ ಮಿಗಿಲಾದದ್ದು ಮನ್ನಣೆಯ ದಾಹ, ಆತ್ಮವನ್ನು ಕಿತ್ತು ತಿನ್ನುವ ಕೀರ್ತಿ ವ್ಯಾಮೋಹ ಎಂಬರ್ಥದ ಪದ್ಯ. ಮನುಷ್ಯನಿಗೆ ಅನೇಕ ವ್ಯಾಮೋಹಗಳಿವೆ. ಕೆಲವರಿಗೆ ಒಡವೆ ಆಸೆ, ಕೆಲವರಿಗೆ ವಸ್ತ್ರದ ಆಸೆ, ಕೆಲವರಿಗೆ ಅಪೂರ್ವ ವಸ್ತುಗಳ ಸಂಗ್ರಹದ ಆಸೆ. ಹೀಗೆ ಹತ್ತಾರು ಆಸೆಗಳಿಗೆ ಬಲಿಯಾಗಿ ಅದಕ್ಕೆ ಬಾಳನ್ನೇ ಮುಡಿಪಾಗಿ ಇಟ್ಟುಬಿಡುತ್ತಾರೆ ಎಷ್ಟೋ ಜನ. ಆದರೆ ಈ ಎಲ್ಲ ಆಸೆಗಳು ಎಲ್ಲರಲ್ಲೂ ಇರುವುದಿಲ್ಲ. ಆದರೆ ಹೊಟ್ಟೆ ಹಸುವನ್ನು ಹೋಗಲಾಡಿಸುವ ಬಗೆ ಬಗೆಯ ಭಕ್ಷ್ಯಭೋಜ್ಯಗಳ ಮೃಷ್ಟಾನ್ನದ ಆಸೆ ಎಲ್ಲರಲ್ಲೂ ಇರುತ್ತದೆ. ಶುಚಿ ರುಚಿ ಜೊತೆಗೆ ವೈವಿಧ್ಯ ಇರಬೇಕು ಎನ್ನುತ್ತಾರೆ. ಅದಕ್ಕಾಗಿ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಸವಿರುಚಿಯ ಅಡುಗೆ ಲೇಖನಗಳನ್ನು, ಕಾರ್ಯಕ್ರಮಗಳನ್ನು ನಾವು ಕಾಣುತ್ತೇವೆ. ಆದರೆ ಇದಕ್ಕಿಂತ ಜನರಲ್ಲಿ ತೀವ್ರ ವ್ಯಾಮೋಹ ಇರುವುದು ಚಿನ್ನದ ಮೇಲೆ. ಮೈಮೇಲೆಲ್ಲ ಆಭರಣ ಹೇರಿಕೊಳ್ಳುವರಿಂದ ಹಿಡಿದು ತಾಳಿ, ಕಿವಿಯೋಳೆ, ಬಳೆ ಮೊದಲಾದವುಗಳಲ್ಲಾದರೂ ಚಿನ್ನ ಇರಲೇಬೇಕೆಂದು ಬಯಸುವ ಬಡವರವರೆಗೆ ಎಲ್ಲರಿಗೂ ಚಿನ್ನದ ವ್ಯಾಮೋಹ. ಎಷ್ಟೇ ದುಬಾರಿಯಾದರೂ ಜನ ಚಿನ್ನ ಕೊಳ್ಳುವುದನ್ನು ಬಿಟ್ಟಿಲ್ಲ. ಚಿನ್ನದ ಸಾಲದ ಅಂಗಡಿಗಳು, ಬ್ಯಾಂಕುಗಳು ಲೆಕ್ಕವಿಲ್ಲದಷ್ಟಿವೆ. ಇನ್ನು ಪ್ರೇಮದಾಹ ಯುವಕರಿಂದ ವೃದ್ಧರವರೆಗೆ ಎಲ್ಲರನ್ನೂ ಆವರಿಸಿದೆ. ತಾತನಿಗೆ ಮೊಮ್ಮಗ, ಅಜ್ಜ ನಂಗೆ ಮದುವೆ ಅಂದರೆ ತಾತ ನಂಗ ಅಂದನಂತೆ ಅನ್ನುವ ಹಾಗೆ. ಆದರೆ ಈ ಎಲ್ಲ ವ್ಯಾಮೋಹಗಳನ್ನು ಮೀರಿಸಿ ತ್ರಿವಿಕ್ರಮನಂತೆ ವ್ಯಾಪಿಸಿರುವ ವ್ಯಾಮೋಹ ಕೀರ್ತಿ ವ್ಯಾಮೋಹ. ಕೀರ್ತಿಗಾಗಿ ಕಟ್ಟಡ ಕಟ್ಟಿಸುವರು, ದಾನ ಮಾಡುವವರು, ಬೋರ್ಡ್ ಬರೆಸುವರು, ಪುಸ್ತಕ ಬರೆಸುವರು, ಫೋಟೋ ಹಾಕಿಕೊಳ್ಳುವರು ಇತ್ಯಾದಿ ನಾನಾ ಬಗೆಯ ಜನರಿದ್ದಾರೆ. ಈ ಕೀರ್ತಿಯ ಆಸೆಗೆ ಒಳಗಾದಂಥವರು. ಅಹಂಕಾರದ ಇನ್ನೊಂದು ರೂಪ ಇವರದು ಗರ್ವ ಎಂದರೆ ತಪ್ಪಲ್ಲ. ಆತ್ಮಘಾತಕವಾದ ಗುಣ ಈ ಕೀರ್ತಿಯ ಆಸೆ ಚಪಲ. ಇದರಿಂದ ಸರಳ ಜೀವನ ನಡೆಸುವುದು, ಆದರ್ಶದ ಬಾಳ್ವೆ ನಡೆಸುವುದು ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೀರ್ತಿ ವ್ಯಾಮೋಹ ತೀಕ್ಷ್ಣತಮವಾದರೂ ಕೂಡ ಅದು ನಾವು ತ್ಯಾಜ್ಯ ಮಾಡಬೇಕಾದಂತಹ ಸಂಗತಿ. ಅದರಿಂದ ದೂರವಿರಬೇಕಾದ್ದು ನಮ್ಮ ಕರ್ತವ್ಯ ಎನ್ನುತ್ತಾರೆ DVG ಅವರು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
1: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರು ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
0: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯರ್.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 1:00 ಪ್ರಗತಿ ಪಥ, ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ, ಇದರಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಶ್ರೋತೃಗಳೇ, ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಸಮಯ 9:31:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ನಮ್ಮ ಜೀವನದಲ್ಲಿ ದಿನಚರಿ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಪ್ರತಿದಿನ ನಾವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಮ್ಮ ಭವಿಷ್ಯ

ಭವಿಷ್ಯವನ್ನು ರೂಪಿಸುತ್ತೆ ಅಂತ ಹೇಳಿದರೆ ತಪ್ಪಿಲ್ಲ. ಸರಿಯಾದ ದಿನಚರಿ ನಮ್ಮ ಆರೋಗ್ಯ, ಸಮಯ ನಿರ್ವಹಣೆ ಮತ್ತು ಯಶಸ್ವಿಗೆ ದಾರಿಯಾಗುತ್ತೆ. ಹಾಗಿದ್ರೆ ಶ್ರೋತೃಗಳೇ, ಇವತ್ತು ನಾವು ದಿನಚರಿ ಅಥವಾ ನಿತ್ಯದ ಜೀವನ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಕೇಳೋಣ ಒಂದು ಗೀತೆ. ಚಪ್ಪಾಳೆ ಚಿತ್ರದ್ದು, ಗಾಯಕರು ಸೋನು ನಿಗಮ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ಕವಿರಾಜ್.

ದಿನಚರಿ ಅಂದ್ರೆ ಕೇವಲ ದಿನನಿತ್ಯದ ಕೆಲಸಗಳ ಪಟ್ಟಿಯಲ್ಲ, ಅದು ನಮ್ಮ ಜೀವನದ ಶಿಸ್ತು ಮತ್ತು ಕ್ರಮವನ್ನು ತೋರಿಸುವಂತಹ ಕನ್ನಡಿ. ನಮ್ಮ ದಿನಚರಿ ಹೇಗಿದೆಯೋ ನಮ್ಮ ಜೀವನ ಕೂಡ ಹಾಗೆಯೇ ಇರುತ್ತೆ. ಇನ್ನು ಹಿಂದಿನ ಕಾಲದಲ್ಲಿ ಜನರ ನಿತ್ಯದ ಜೀವನ ಬಹಳ ಸರಳ ಹಾಗೂ ಶಿಸ್ತುಬದ್ಧವಾಗಿತ್ತು. ಆವಾಗೆಲ್ಲ ಬೆಳಗ್ಗೆನೆ ಕೋಳಿ ಕೂಗುವ ಹೊತ್ತಿಗೆ ಇದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಗದ್ದೆ ಹೊಲಗಳಿಗೆ ಹೋಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾಯಿದ್ರು. ನಂತರ ಮಧ್ಯಾಹ್ನದ ವಿಶ್ರಾಂತಿ, ಊಟ ಮತ್ತು ಸಂಜೆ ಊರ ಜನರ ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ಕೂತು ಹತ್ತು ಹಲವಾರು ವಿಷಯಗಳ ಬಗ್ಗೆ ಆರೋಗ್ಯಕರ ಚರ್ಚೆ ತಮಾಷೆ ಮಾತುಗಳನ್ನು ಆಡುತ್ತಾ ಸಂಜೆ ಕಳೆದ ನಂತರ ಮನೆಗೆ ಬಂದು ಊಟ ಮುಗಿಸಿ ಬೇಗನೆ ಮಲಗೋ ಕಾಲ ಅದಾಗಿತ್ತು. ಇನ್ನು ಆ ಕಾಲದಲ್ಲಂತೂ ವಿದ್ಯುತ್ ಸೌಲಭ್ಯಗಳು ಇರದ ಕಾರಣ ಬೇಗನೆ ಮಲಗ್ತಾ ಇದ್ರು ಕೂಡ.

ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

ಶ್ರೋತೃಗಳೇ, ನಾವು ದಿನಚರಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದಿನ ಆಧುನಿಕ ಜೀವನದಲ್ಲಿ ದಿನಚರಿ ಅನ್ನೋದು ಸಂಪೂರ್ಣವಾಗಿ ಪಾಲಿಸುವವರ ಸಂಖ್ಯೆ ಕಡಿಮೆ. ಇವಾಗೆಲ್ಲ ಪ್ರತಿ ಮನೆಗಳಲ್ಲೂ ಮೊಬೈಲ್, ಟಿವಿ ಸಹಜವಾಗಿದೆ. ಜನ ಸರಿಯಾಗಿ ಸಮಯ ಪಾಲನೆ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನೋಡೋದಾದರೆ, ಕೆಲಸದ ಒತ್ತಡ, ಬ್ಯುಸಿ ಜೀವನ ಮತ್ತು ಸಮಯವಲ್ಲದ ಸಮಯದಲ್ಲಿ ಕೆಲಸಗಳನ್ನು ಮಾಡೋದ್ರಿಂದ ಊಟ ನಿದ್ರೆಯ ಸಮಯ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಆನ್ಲೈನ್ ತರಗತಿಗಳು, ವರ್ಕ್ ಫ್ರಮ್ ಹೋಮ್, ಶಿಫ್ಟ್ನಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಬೆಳಗ್ಗೆ ಬೇಗ ಎದ್ದು ಬೇಗ ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸಿಟಿಯಲ್ಲಂತೂ ನಿಗದಿತ ಸಮಯಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಆಗದೇ ಇರೋದಕ್ಕೆ ಇದು ಒಂದು ಕಾರಣ ಏನು ಅಂತೇಳಿದರೆ, ಟ್ರಾಫಿಕ್ ಜಾಮ್, ದೂರ ಪ್ರಯಾಣ ಅಂತ ಹೇಳ್ಬೋದು. ಇನ್ನೂ ಕೆಲವರಿಗೆ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ದಿನಚರಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಕೇಳೋಣ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ಹಾಡಿದ್ದಾರೆ ಸುರೇಶ್ ಪೀಟರ್ ಹಾಗೂ ಬಾಂಬೆ ಜಯಶ್ರೀ. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದ್ದು ಕೆಲವರು ಯೋಗ, ಧ್ಯಾನ, ವ್ಯಾಯಾಮ ಮತ್ತು ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ದಾರೆ. ಮೊದಲೆಲ್ಲ ಬೆಳಗ್ಗೆ ಏಳಬೇಕಾದ್ರೆ ಕೋಳಿ ಕೂಗಿದ್ರೇ ಅಲರಾಮ್. ಆದರೆ ಈಗ ಅಂಗೈಲಿರುವ ಫೋನ್ನಲ್ಲಿ ಪ್ರತಿ 5 ನಿಮಿಷಕ್ಕೆ ಅಲರಾಮ್ ಸೆಟ್ ಮಾಡಿಕೊಂಡು ಇನ್ನು ಸ್ವಲ್ಪತ್ತಾಗಲಿ ಅಂತ ಮತ್ತೆ ಹೇಳೋದಂತೂ ತಡವಾಗಿನೆ. ನೋಡಿ, ಹಿಂದಿನ ಕಾಲದಲ್ಲಿ ಜೀವನ ಶೈಲಿ, ಅವರ ದಿನಚರಿ ಎಷ್ಟು ಚೆನ್ನಾಗಿತ್ತು ಅಂತ. ಯಾವುದೇ ಟಿವಿ, ಮೊಬೈಲ್ ಇಲ್ಲದ ಕಾಲ ಅದು. ಇದರಿಂದ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜೊತೆ ಮಾತನಾಡ್ತಾ ಇದ್ರು. ಹಾಗೆ ಹಿರಿಯರಿಗೆ ಗೌರವ ಕೊಡ್ತಾ ಹಿರಿಯರ ಜೀವನ ಶೈಲಿ, ಶಿಸ್ತನ್ನು ಪಾಲಿಸ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಒಂದು ಮನೆಯಲ್ಲಿ ಇರೋದೇ 2-4 ಜನ, ಅದರಲ್ಲೂ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕ ಕೋಣೆಗಳು. ಹಾಗಾಗಿ ಅಲ್ಲಿ ಯಾರೂ ಕೂಡ ಹಿರಿಯರ ದಿನಚರಿ ಪಾಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಂತೂ ನಿಜ. ನೀವೇನಂತೀರಿ?

ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

0: ಕುಟುಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸುಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.
1: ಸೇನೆಯಲ್ಲಿ ಕೆಲಸ ಮಾಡುವವರ ದಿನಚರಿ ಬಹಳ ಶಿಸ್ತುಬದ್ಧ, ಕಟ್ಟುನಿಟ್ಟಿನ ಮತ್ತು ನಿಯಮಿತವಾಗಿರುತ್ತೆ. ಇನ್ನು ದಿನಚರಿಯನ್ನು ಪಾಲಿಸಲೇಬೇಕು ಅಂತೇಳಿದರೆ ಮೊದಲಿಗೆ ಮನೆಯಲ್ಲಿ ಪೋಷಕರು ಅಥವಾ ಹಿರಿಯರು ಕಟ್ಟುನಿಟ್ಟಾಗಿ ದಿನಚರಿಯನ್ನು ಪಾಲಿಸೋದ್ರಿಂದ ಮಕ್ಕಳು ಕೂಡ ಅದನ್ನು ಅನುಸರಿಸ್ತಾರೆ. ಪೋಷಕರಾಗಿ ನಾವು ನಮ್ಮ ಮಕ್ಕಳಿಗೆ ಕೂಡ ಶಿಸ್ತುಬದ್ಧವಾದ ಜೀವನ ಶೈಲಿಯ ಬಗ್ಗೆ ತಿಳಿಸ್ಕೊಡ್ಬೇಕು. ಮನೆಯಲ್ಲಿರುವ ಶಿಸ್ತುಬದ್ಧ ವಾತಾವರಣ ಮಕ್ಕಳಲ್ಲಿ ಸಮಯ ಪಾಲನೆ ಮತ್ತು ಹೊಣೆಗಾರಿಕೆಯ ಗುಣಗಳನ್ನು ಕಳಿಸ್ಕೊಡುತ್ತೆ. ಪೋಷಕರು ಮಕ್ಕಳಿಗೆ ದಿನಚರಿಯ ಮಹತ್ವವನ್ನು ತಿಳಿಸಿ ಓದು, ಆಟ ಮತ್ತು ವಿಶ್ರಾಂತಿಗೆ ಸರಿಯಾದ ಸಮಯವನ್ನು ನಿಗದಿಪಡಿಸಿದರೆ ಮಕ್ಕಳು ಸುಲಭವಾಗಿ ಅದನ್ನು ಪಾಲಿಸ್ತಾರೆ. ಜೊತೆಗೆ ಮಕ್ಕಳನ್ನು ಪ್ರೋತ್ಸಾಹಿಸಿದರೆ ಇನ್ನಷ್ಟು ಉತ್ಸಾಹದಿಂದ ದಿನಚರಿಯನ್ನು ಅನುಸರಿಸ್ತಾರೆ. ಇನ್ನು ಪೋಷಕರೇ ಸರಿಯಾದ ದಿನಚರಿಯನ್ನು ಪಾಲಿಸದೇ ಇದ್ದರೆ ಮಕ್ಕಳು ಕೂಡ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಮನೆಯಲ್ಲಿ ಕೂಡ ಅಮ್ಮಂದಿರು ಲೇಟಾಗಿ ಮಲಗೋದು ಅಥವಾ ಟಿವಿ ಮೊಬೈಲ್ನಲ್ಲಿ ತಲ್ಲೀನರಾಗಿದ್ದರೆ ಮಕ್ಕಳಿಗೂ ಕೂಡ ನಾವು ಅದನ್ನೇ ಕಲಿಸಿದ ಹಾಗೆ ಆಗುತ್ತೆ. ಆದ್ದರಿಂದ ನಾವು ಮೊದಲು ಜೀವನದಲ್ಲಿ ಸರಿಯಾದ ದಿನಚರಿಯನ್ನು ಅನುಸರಿಸಿದರೆ ಮಕ್ಕಳು ಕೂಡ ಅದನ್ನು ಪಾಲಿಸ್ತಾರೆ. ಕೇಳೋಣ ಸಂಭ್ರಮ ಚಿತ್ರದ ಗೀತೆ. ಹಾಡಿದ್ದಾರೆ ರಮೇಶ್ ಚಂದ್ರ ಹಾಗೂ ಅನುರಾಧ ಶ್ರೀರಾಮ್. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖಾ.

ನಮ್ಮ ದಿನಚರಿ ನಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೂ ಮಹತ್ವದ ಪ್ರಭಾವ ಬೀರುತ್ತೆ. ನಿಯಮಿತ ಜೀವನ ಶೈಲಿ ನಮ್ಮಲ್ಲಿ ಶಿಸ್ತನ್ನು ಬೆಳೆಸುತ್ತೆ, ಸಮಯದ ಮೌಲ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ದಿನನಿತ್ಯ ವ್ಯಾಯಾಮ, ಆರೋಗ್ಯಕರ ಆಹಾರದಿಂದ ದೇಹ ಮತ್ತು ಮನಸ್ಸು ಸದೃಢವಾಗಿರುತ್ತೆ. ನಿತ್ಯದ ಕೆಲಸಗಳನ್ನು ಸರಿಯಾಗಿ ಅನುಸರಿಸಿದರೆ ಒತ್ತಡ ಕಡಿಮೆಯಾಗಿ ಉತ್ಸಾಹ ಹೆಚ್ಚಾಗುತ್ತೆ. ನಿಯಮಿತ ಅಭ್ಯಾಸದಿಂದ ನಮ್ಮ ಗುರಿಗಳನ್ನು ತಲುಪಲು ಸುಲಭ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಒಳ್ಳೆ ದಿನಚರಿಯನ್ನು ಪಾಲಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:02:25. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಲತ್ತೂರು ಸಹೋದರರ ಹಾಡುಗಾರಿಕೆ, ತ್ಯಾಗರಾಜರ ಕೃತಿ ಧನ್ಯಾಸಿರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾಯಗ್ನಿಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆ, ಗೀತೆಗೆ ಸಂಗೀತ ರಾಜೇಶ್ ರೋಷನ್, ಸಾಹಿತ್ಯ ಸಾವನ್ ಕುಮಾರ್ ತಕ್.

ಇನ್ನು ಮುಂದೆ ಕೇಳಿ ತ್ರೀ ಇಡಿಯಟ್ಸ್ ಚಿತ್ರಕ್ಕಾಗಿ ಶಾನ್ ಹಾಗೂ ಶಂತನ್ ಮೋಹಿತ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಸ್ವಾನಂದ್ ಕಿರಿಕಿರೆ, ಸಂಗೀತ ಸಂತನ್ ಮೋಹಿತ್ರಾ.

ಇನ್ನು ಮುಂದೆ ಕೇಳಿ ಚೆನ್ನೈ ಎಕ್ಸ್ಪ್ರೆಸ್. ಚಿತ್ರಕ್ಕಾಗಿ ಸುನಿಧಿ ಚೌಹಾನ್ ಹಾಗೂ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಗೀತೆ, ಗೀತೆಗೆ ಸಂಗೀತ ವಿಶಾಲ್ ಶೇಖರ್, ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:46:50. ಗಾನಭಜನಾ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಹಮ್ ಆಪ್ಕೆ ಕೌನ್ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಮ್ ಲಕ್ಷ್ಮಣ್, ಸಾಹಿತ್ಯ ದೇವ್ ಕೊಯ್ಲಿ.

ಇನ್ನು ಮುಂದೆ ಕೇಳಿ ಕಲಿಯುಗ್ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರೋಹ್ಲಿ ಹಯತ್, ಸಾಹಿತ್ಯ ಸೈಯದ್ ಕ್ವಾದ್ರಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಲ್ಕಾ ಯಾಗ್ನಿಕ್ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಗುಲಾಮ್ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಸಮೀರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು, ಅದನ್ನು ಪ್ರಸಾರ ಮಾಡಲಾಗುತ್ತದೆ. ಕೇಳುಗರು ಕರೆ ಮಾಡಲು ಸಂಖ್ಯೆ 0827222858. ಸಂಖ್ಯೆ ಮತ್ತೊಮ್ಮೆ 0827222858. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೆಲವು ನುಡಿಗಟ್ಟುಗಳನ್ನು ಕೇಳಲಾಗ್ತದೆ. ಇದರಲ್ಲಿ ಒಂದು ವಿಶೇಷತೆ ಇದೆ, ಇದು ಈ ಎಲ್ಲ ನುಡಿಗಟ್ಟುಗಳು ಮಾನವನ ದೇಹದ ಅಂಗಾಂಗಗಳನ್ನು ಒಳಗೊಂಡಂತೆ ಇರುವ ನುಡಿಗಟ್ಟುಗಳು. ಅಂತಂದರೆ ಮಾನವನ ದೇಹದ ಅಂಗಾಂಗವನ್ನು ಬಳಸಿಕೊಂಡು ರಚನೆಯಾದಂತಹ ಕೆಲವು ನುಡಿಗಟ್ಟುಗಳು ಇಂದಿನ ಕಾರ್ಯಕ್ರಮದಲ್ಲಿರುತ್ತವೆ. ಕೇಳುಗರು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿ. ಇದೀಗ ಕೇಳುಗರ ಕರೆಗಳ ನಿರೀಕ್ಷೆಯಲ್ಲಿ ಈ ಮುಂದಿನ ಗೀತೆ.

0: ಶ್ರೋತೃಗಳಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಇದೀಗ ನನ್ನೆದೆ ಹಾಡು ಕಾರ್ಯಕ್ರಮ ಆರಂಭ ಆಗಿದೆ. ನೀವೆಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸೋಣ. ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ. ನನ್ನೊಟ್ಟಿಗಿದ್ದಾರೆ ಈಗಾಗಲೇ ಕಾರ್ಯಕ್ರಮವನ್ನು ಆರಂಭ ಮಾಡಿರುವಂತಹ ಉಮೇಶ್ ಡಿ ಎಂ. ಉಮೇಶ್ ಅವರೇ, ಏನಿವತ್ತು ತಿಂಡಿ?
1: ಇವತ್ತು
0: ನಾನು ನಮಸ್ಕಾರ ಹೇಳಿಲ್ಲ ಅಂತ ನೀವು ನಮಸ್ಕಾರ ಮಾಡಿಬಿಟ್ರಿ. ನೋಡಿ, ಕೆಲವೊಮ್ಮೆ ಮರ್ತು ಬಿಡ್ತೀವಿ ನಾವು ಅಲ್ವಾ. ನಾವು ಇನ್ನೊಬ್ಬರಿಗೆ ಹೇಳೋದು ಬಹಳ ಸುಲಭ.
1: ಹೌದು,
0: ಈಗ ನಾನು ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೆ, ಮೊದಲು ನಮಸ್ಕಾರ ಮಾಡಬೇಕು ಶ್ರೋತೃಗಳಿಗೆ ಅಂತ, ಅವರಿಂದನೇ ಆಕಾಶವಾಣಿ ಅಂತ. ಈಗ ಒಂದು 4 ನಿಮಿಷ ನಾನು ತಡವಾಗಿ ಬಂದ್ಬಿಟ್ಟೆ, ಹಾಗಾಗಿ ಕ್ಷಮೆ ಇರಲಿ ಅಂತ ನಿಮ್ಮ ಹತ್ರನೂ ಕೂಡ ನಾನು ಕೇಳ್ತೀನಿ. ಇವತ್ತು ಏನು ತಿಂಡಿ ಹೇಳಿ?
1: ಪಲಾವ್ ತಿನ್ಬಿಟ್ಟು ಬಂದೆ ಮೇಡಮ್.
0: ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರ ಅಂತ ಹೇಳ್ತಾರೆ. ಹೇಳಿ, ನೀವು ಯೋಗದ ತರಬೇತಿಯನ್ನು ಕೂಡ ಕೊಡ್ತೀರಾ? ಶ್ರೋತೃಗಳೇ, ನಮ್ಮ ನಿರೂಪಕರು ಸಾಮಾನ್ಯದವರಲ್ಲ, ಒಬ್ಬೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇದೆ. ಈ ಒಂದು ಕಾರ್ಯಕ್ರಮ ಮುಗಿಸಿದ ನಂತರ ಅವರು ಚಟುವಟಿಕೆಗಳಲ್ಲಿ ತೊಡಗ್ಬಿಡ್ತಾರೆ. ಹಾಗೆ ಇವತ್ತಿನ ವಿಶೇಷ, ಉಮೇಶ್ ಡಿ ಎಂ ಅವರು ಯೋಗ ಶಿಕ್ಷಕರು. ನಿಮಗೆ ಗೊತ್ತಿದೆಯಾ? ಗೊತ್ತಿರುತ್ತೆ ಕೆಲವರಿಗೆ ಅಂತ ಅನ್ಕೊಳ್ಳೋಣ. ಈಗ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರ ನೀವು ಕಲ್ತಿರುವಂಥದ್ದನ್ನು ಹೇಳಿ.
1: ಅಂದರೆ ಬೆಳಗಿನ ಹೊತ್ತು ಸ್ವಲ್ಪ ಮೃದು ಆಹಾರವನ್ನು ತಗೊಳ್ಬೇಕು, ಯಾಕೆಂದರೆ ಗಟ್ಟಿ ಆಹಾರವನ್ನು ತಗೊಂಡ್ರೆ ಹೆಚ್ಚು ನಿದ್ದೆ ಬಂದ್ಬಿಡ್ತದೆ, ಕೆಲಸ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಮೃದು ಆಹಾರ ಸ್ವಲ್ಪ.
0: ಒಂದು ಉದಾಹರಣೆ ಅಲ್ಲ, ನಮ್ಮ ಶ್ರೋತೃಗಳೆಲ್ಲ ಗಟ್ಟಿ ರೊಟ್ಟಿ ತಿಂದವ ಗಟ್ಟಿ ಅಂತ ರೊಟ್ಟಿ ತಿನ್ನೋದು ಗೊತ್ತಾ?
1: ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇರಲಿ ಅನ್ನುವಂಥದ್ದು, ಇದರಿಂದಾಗಿ ಆ ರೀತಿ ಹೇಳ್ತಾರೆ. ಇನ್ನು
0: ಅಂದ್ರೆ ನೋಡಿ, ಒಂದು ಸೂಕ್ಷ್ಮ ಇದೆ ನಮ್ಮ ಕೆಲಸಗಳ ಮೇಲೆ ಆಧಾರವಾಗಿ. ನೀವು ಒಂದು ಸೂಕ್ಷ್ಮ ಸಂಗತಿಯನ್ನ ಹೇಳ್ತಾ ಇದ್ದೀರಾ.

0: ಅಲ್ವಾ? ಗಟ್ಟಿ ಕೆಲಸ ಆದರೆ ಗಟ್ಟಿ ಊಟ ಅಲ್ವಾ?
1: ಹೌದು.
0: ಈಗ ಆಫೀಸ್ ಕೆಲಸ ಎಲ್ಲ ಆದರೆ ಪೆನ್ ಇಟ್ಕೊಂಡು ಬರಿತಾ ಇರ್ತೀವಿ ಅಲ್ವಾ? ಹಾಗಾಗಿ ಮೃದು ಆಹಾರ ಸೇವಿಸ್ಬೋದು ಅಲ್ವಾ? ಮತ್ತು ಈಗ ಜೂನ್ 21 ವಿಶೇಷ ಹೇಗೆ
1: ಅಂತಾರಾಷ್ಟ್ರೀಯ ಯೋಗ ದಿನ,
0: ಯೋಗ ದಿನಾಚರಣೆಯನ್ನು ಹೇಗೆ ನೀವು ಆಚರಿಸ್ತೀರಿ? ಪಟ ಪಟ ಅಂತ ಹೇಳಬೇಕು, ನಿಧಾನ ಇಲ್ಲ.
1: ನಾವು ಇಲ್ಲಿ ಸ್ಥಳೀಯವಾಗಿ ನಮ್ಮ ಒಂದು ಜಾಗದಲ್ಲಿ ಕೆಲವು ಜನರನ್ನ ಸೇರಿಸ್ಕೊಂಡು ನಾವೊಂದು ಯೋಗ
0: ಆಸನಗಳನ್ನ ಯಾವೆಲ್ಲ ಆಸನಗಳನ್ನ ಮಾಡಿದ್ರಿ?
1: ನಾವು ಸೂರ್ಯ ನಮಸ್ಕಾರ, ತ್ರಿಕೋನಾಸನ, ಅಲ್ಲಿಂದ ಧನುರಾಸನ, ಅಂದ್ರೆ ಅದರಲ್ಲಿ ಮೂರು ರೀತಿಯಾದಂತ ಇದೆ, ಅಂದ್ರೆ ನಿಂತು ಮಾಡುವಂತ ಆಸನ, ಕುಳಿತುಕೊಂಡು ಮಾಡುವಂತ ಆಸನ, ನಂತರ ನೆಲದ ಮೇಲೆ ಮಲಗಿ ಮಾಡುವಂತ ಆಸನ, ಹಾಗೆ ನಂತರದಲ್ಲಿ ರಿಲ್ಯಾಕ್ಸ್ ಮಾಡ್ಲಿಕ್ಕಿರುವಂತಹ ಆಸನ, ಅದಕ್ಕೆ ಶವಾಸನ ಅಂತ ಹೇಳ್ತೀವಿ. ಅಂದ್ರೆ ದೇಹ ಆಸನಗಳನ್ನ ಮಾಡಿ ಇದಾಗಿರುತ್ತೆ, ಏನು ಆಯಾಸವಾಗಿರುತ್ತೆ, ಅದಕ್ಕೋಸ್ಕರ ರಿಲ್ಯಾಕ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಶವಾಸನ. ನಂತರದಲ್ಲಿ ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಕೊಳ್ಳಿಕ್ಕೋಸ್ಕರ ಪ್ರಾಣಾಯಾಮಗಳನ್ನ ಮಾಡ್ತೀವಿ. ಈ ರೀತಿಯಾದಂತಹ ಕೆಲವು ಆಸನಗಳನ್ನ ಮಾಡಿದ್ದು ಇದೆ.
0: ಎಷ್ಟು ಗಂಟೆಗೆ ಮಾಡಿದ್ರಿ?
1: ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿ 45 ನಿಮಿಷಗಳು ಅಂತ ಲೆಕ್ಕ.
0: ತಜ್ಞರೇನು ಹೇಳೋದು ಗೊತ್ತಾ, ಶರೀರಕ್ಕೆ ಆಯಾಸ ಆಗದ ಹಾಗೆ ನೋಡ್ಕೊಳ್ಳಿ, ಶರೀರಕ್ಕೆ ಆಯಾಸ ಆಗದ ಹಾಗೆ ನೋಡ್ಕೊಳ್ಳಿ, ಸಾಕಷ್ಟು ವಿಶ್ರಾಂತಿಯನ್ನು ಕೊಡಿ. ಅದರಲ್ಲೂ ಯೋಗವನ್ನು ಅಭ್ಯಾಸ ಮಾಡುವಾಗ ಏಕಾಗ್ರತೆಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹಿಂದಿನ ದಿನ ಬೇಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ನಿಮ್ಮ ದಿನಚರಿ ಹೇಳಿ, ಯೋಗ ಶಿಕ್ಷಕರಾಗಿ ಹೇಳಿ.
1: ಬೆಳಿಗ್ಗೆ 6 ಗಂಟೆಗೆ ಎದ್ದೆ ಇಡ್ತೀವಿ, ಕೆಲವು ನಂತರದಲ್ಲಿ ಎದ್ದು ನಮ್ಮ ದಿನ
0: ನಿತ್ಯ ಕರ್ಮಗಳನ್ನು
1: ಮುಗಿಸಿ ನಂತರದಲ್ಲಿ ಒಂದು 1/2 ಗಂಟೆ ಯೋಗಾಸನಗಳು, ಆಮೇಲೆ ನಂತರದಲ್ಲಿ ಕಚೇರಿಗೆ ಹೊರಡುವಂಥದ್ದು, ಈ ರೀತಿಯಾದಂಥ ಕೆಲಸ, ತಿಂಡಿ ನ ತಯಾರು ಮಾಡುವಂಥದ್ದು, ನಮ್ಮ ನಮ್ಮ ಕಚೇರಿಗಳಿಗೆ ಹೊರಡುವಂಥದ್ದು ದಿನನಿತ್ಯದ ಈ ಒಂದು ಜೀವನ ಕ್ರಮವಾಗಿದೆ.
0: ಒಂದು ಸರಿಯಾದ ಸಮಯ ಹೇಳಿ ಯೋಗ ಆಸನಗಳನ್ನು ಅಭ್ಯಾಸ ಮಾಡಲಿಕ್ಕೆ.
1: ಬೆಳಗ್ಗೆ ಪ್ರಾತಃ ಕಾಲ ಅಂತ ಹೇಳ್ತಾರೆ. ಪ್ರಾತಃ ಕಾಲ ಅಂತ ಹೇಳಿದ್ರೆ ಸೂರ್ಯನು ಉದಯಿಸುವುದಕ್ಕಿಂತ ಒಂದು 1/2 ಗಂಟೆ ಮುಂಚೆ,
0: ಮುಂಚಿತವಾಗಿ
1: ಸೂರ್ಯನು ಉದಯಿಸುವುದಕ್ಕಿಂತ ಮುಂಚೆ ಒಂದು 5:30 ಅಥವಾ 6 ಗಂಟೆ ಈ ಸಮಯದಲ್ಲಿ ಬೆಳಗಿನ ಹೊತ್ತು ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಬೆಳಗಿನ ಹೊತ್ತು ಸೂರ್ಯನಿಗೆ ಅಭಿಮುಖವಾಗಿ ನಾವು ಯೋಗಾಸನವನ್ನು ಮಾಡಬೇಕು. ಸಂಜೆ ಹೊತ್ತು ಮಾಡೋದಾದ್ರೆ ಅದು ಸಹ ಸೂರ್ಯನಿಗೆ ಅಭಿಮುಖವಾಗಿ, ಅಂದ್ರೆ ಬೆಳಿಗ್ಗೆ ಹೊತ್ತು ಪೂರ್ವಕ್ಕೆ ಅಭಿಮುಖವಾಗಿ ನಾವು ಯೋಗಾಸನಗಳನ್ನು ಮಾಡ್ತೀವಿ. ಸಂಜೆ ಹೊತ್ತು ಮಾಡೋದಾದ್ರೆ ಪಶ್ಚಿಮಕ್ಕೆ, ಅಂದ್ರೆ ಸೂರ್ಯನು ಯಾವ ದಿಕ್ಕಿನಲ್ಲಿ ಮುಳುಗ್ತಾ ಇರ್ತಾನೆ ಆ ದಿಕ್ಕಿಗೆ ಅಭಿಮುಖವಾಗಿ ನಾವು ಯೋಗಾಸನವನ್ನು ಮಾಡಬೇಕು ಅಂತ ಹೇಳ್ತೀವಿ.
0: ಸೂರ್ಯ, ಭೂಮಿ, ಆಕಾಶ ಇವುಗಳೆಲ್ಲವೂ ಕೂಡ ನಮಗೆ ಎಷ್ಟೆಲ್ಲ ಒಂದು ಸಹಾಯವನ್ನ ಮಾಡುತ್ತವೆ,
1: ಪಂಚಭೂತಗಳು.
0: ಇದರ ಮುಖಾಂತರನೇ ಪತಂಜಲಿ ಯೋಗ ತಜ್ಞರು ಅವರು ಇದನ್ನೆಲ್ಲ ಸ್ಥಾಪನೆ ಮಾಡಿರಬಹುದು ಅಂತ ನಾವು ಅಂದ್ಕೊಳ್ಬಹುದು. ಒಂದು ಉತ್ತಮ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಕೊಟ್ಟಿದ್ದೀರಿ. ಬಹುಶಃ ನಾನು ಹಾಜರಾಗಿರಲಿಲ್ಲ ಅಂದಿದ್ರೆ ಉಮೇಶ್ ಅವರು ಬಾಯಿ ಬಿಡ್ತಾ ಇರಲಿಲ್ಲ. ಈಗ ನಂಬರ್ ಹೇಳಿದ್ದೀರಾ?
1: ಹೇಳಿದ್ದೀನಿ,
0: ಮತ್ತೊಮ್ಮೆ ಹೇಳಿಬಿಡಿ.
1: ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಸಂಖ್ಯೆ 0827222285
0: ನಿಧಾನಕ್ಕೆ ಹೇಳಬೇಕು, ಹೊಸ ಶ್ರೋತೃಗಳು ಕಾಯ್ತಾ ಇದ್ದಾರೆ.
1: ಸಂಖ್ಯೆ ಮತ್ತೊಮ್ಮೆ, ಕೊಡಗಿನ ಮಡಿಕೇರಿಯ ಎಸ್ಟಡಿ ಕೋಡ್ ಸಂಖ್ಯೆ 0827222, ದೂರವಾಣಿ ಸಂಖ್ಯೆ 2285558.
0: ಮತ್ತೊಂದು ದೂರವಾಣಿ ಸಂಖ್ಯೆ
1: 2281219. ಸಂಖ್ಯೆ ಮತ್ತೊಮ್ಮೆ 2281219.
0: ಈಗ ಕರೆ ಯಾರದು ಅಂತ ನೋಡೋಣ.
1: ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ವಾಣಿ ಅವರೇ, ಬೆಳಗಿನ ನಿಮ್ಮ ಊರಿನಲ್ಲಿ ವಾತಾವರಣ ಹೇಗಿದೆ? ಇಂದು ಮಳೆ ಇದೆಯಾ?
2: 10 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿದೆ ಸರ್. ಆದ್ರೆ ಆಗಲೇ ಒಂದು ಹೋಯ್ತು, ಅದು ಜೋರಾಗಿಲ್ಲ, ಮಳೆ ಬಿಟ್ಟಿದೆ ಆದ್ರೆ ತಂಪಾಗಿದೆ, ಮಳೆ ಜೋರು ಹೋಯ್ತಾನೆ ಇಲ್ಲ, ದೊಡ್ಡ ಮಳೆ ಬಂತು.
0: ವಾಣಿ ಅವರೇ,
2: ಹೌದು,
0: ಕವಿತೆ ಬರ್ತಿದ್ರೆ ಹೇಳ್ಬಿಡ್ಬೋದಾಗಿತ್ತಲ್ಲ.
2: ಕವಿತೆ ಬರಿತೀನಿ,
0: ಇನ್ನು ಬರ್ದಿಲ್ವಾ?
2: ಬರ್ದಿದ್ದೀನಿ,
0: ಹೇಳ್ಬಿಡಿ. ಮತ್ತೆ
2: ಮಾಡಬೇಡಿ ಸುಖ ಸಂಸಾರದಲ್ಲಿ ಇದ್ದವರಿಗೆ

0: ಸ್ವಾರ್ಥದಿ ಮೋಸ,
1: ಅದು
0: ಆಗುವುದು ಅವರ ಬಾಳು ಬದುಕಿನ ದೋಷ. ಬೇಕು ಹೊಂದಾಣಿಕೆಯ ಸಮರಸ, ಆಗ ಬಾಳು ಬದುಕಿನ ಬರುತ್ತಿರುವುದು ರಸ ನಿಮಿತ.
1: ತುಂಬಾ ಅದ್ಭುತವಾಗಿ ಬರ್ತಿದ್ದೀರಿ. ಮಳೆ ಬಂದು ನಿಂತಿದೆ ಅಂತ ಹೇಳಿ ಒಂದು ಕವಿತೆಯನ್ನ ರಚನೆ ಮಾಡ್ಬಿಟ್ಟಿದ್ದೀರಾ?
0: ನಾನು ಬರಿ ಪೆನ್ ಪೇಪರ್ ಎದುರಲ್ಲೇ ಇರ್ತದೆ ಮೇಡಮ್, ಅದು ಚುಟುಕಾಲ, ಚಿಕ್ಕ ಚಿಕ್ಕ ಚುಟುಕಾಲ ಪ್ರಕೃತಿಗೆ ನಮ್ಮ ಓದಿಕೆ ಆಗುತ್ತೆ, ನಮ್ಮ ನಾವು ಬರೆದು ಬಿಡೋದು.
1: ಹಾ ಹಾ ಹಾ, ತುಂಬಾ ಖುಷಿ ಆಯ್ತು. ಏನ್ ತಿಂಡಿ ಇವತ್ತು?
0: ಇವತ್ತು ತಿಂಡಿ ರೊಟ್ಟಿ ಅಲ್ಲ ದೋಸೆ, ಇದು ಕಣಕ್ಕೆ ಸೊಪ್ಪು ಪಲ್ಯ.
1: ಒಳ್ಳೆ ಪೌಷ್ಟಿಕವಾದಂತಹ ಆಹಾರ ಸೇವಿಸಿದ್ದೀರಾ ಅಲ್ವಾ? ತುಂಬಾ ಸಂತೋಷ ಆಯ್ತು. ನಿಮ್ಮ ಹಾಡು
0: ಹಾಡು ಏಕಾಂಗಿ ಚಿತ್ರದಿಂದ ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು.
1: ಯಾಕಾಗಿ ಇಷ್ಟ ಕೇಳಿ ಉಮೇಶ್ ಅವ್ರಿಗೆ, ಯಾಕಾಗಿ ಇಷ್ಟ ಅಂತ ಕೇಳ್ಬೇಕು.
2: ಯಾಕಾಗಿ ನಿಮ್ಗೆ ಈ ಹಾಡು ಇಷ್ಟ ವಾಣಿ ಅವರೇ?
0: ತುಂಬಾ ಚೆನ್ನಾಗಿದೆ ರವಿಚಂದ್ರನ್ ಅವರ ಇದಲ್ಲ, ಅದು
1: ಅವ್ರ ಮನಸ್ಸನ್ನ ಹೋಗಕ್ ಬಿಡಬಾರ್ದು. ಶ್ರೋತೃಗಳಿಗೆ ಮಾತನಾಡುವಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಬೇಕು.
2: ಬರ್ದವರು ಯಾರು ಅಂತ ಗೊತ್ತಿದ್ಯಾ ವಾಣಿಯವರೇ? ಇದನ್ನ
0: ಇಲ್ಲ ಇಲ್ಲ,
2: ಇದನ್ನ ರಚನೆ ಮಾಡಿದ್ದವರು ಸಹ ವಿ ರವಿಚಂದ್ರನ್ ಅವರೇ. ಸಾಹಿತ್ಯವನ್ನ ಬರೆದು ಸಂಗೀತವನ್ನ ನೀಡಿದವರು ವಿ ರವಿಚಂದ್ರನ್ ಅವರು.
1: ಮತ್ತೆ ನುಡಿಗಟ್ಟು,
2: ನಿಮ್ಗೆ ಒಂದು ನುಡಿಗಟ್ಟನ್ನ ಹೇಳ್ತೀನಿ. ಆಗ್ಲೇ ಹೇಳಿದ್ದೆ ನಿಮ್ಗೆ ಅಲ್ಲ, ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ದೆ, ಇವತ್ತೊಂದು ವಿಶೇಷತೆ ಇದೆ ಅಂತ.
1: ಮತ್ತೊಮ್ಮೆ ಹೇಳ್ಬಿಡಿ.
2: ಏನಂತೇಳಿದ್ರೆ, ಮಾನವನ ದೇಹದ ಅಂಗಾಂಗಗಳನ್ನ ಬಳಸ್ಕೊಂಡು ಅಥವಾ ಅದರ ಮೇಲೆ ಇರುವಂತಹ ಕೆಲವು ನುಡಿಗಟ್ಟುಗಳು, ಹಾಗೆ ರಚನೆ ಮಾಡಿರುವಂತಹ ನುಡಿಗಟ್ಟುಗಳು. ಈಗ ನಿಮಗೆ ನೀಡುವಂತಹ ಒಂದು ನುಡಿಗಟ್ಟು, ಕಿವಿಗೆ ಹೂ ಇಡು ಅಂತ. ಹಂಗಂದ್ರೆ ಏನಂತ ಗೊತ್ತಿದ್ಯಾ?
0: ಮೋಸ ಮಾಡೋದು, ಕೆಟ್ಟವರನ್ನು ಯಾವಾಗಲೂ ನಂಬಬಾರದು, ದುಷ್ಟರ ಮೋಸಕ್ಕೆ ನಲಿಬೀಳಬಾರದು.
1: ದುಷ್ಟರನ್ನ ಕಂಡ್ರೆ
2: ದೂರ ಇರಬೇಕು.
1: ಒಂದು ವಾಕ್ಯ ಹೇಳಿದ್ರ ವಾಣಿಯವರು,
0: ಯಾರಾದ್ರೂ ಈ ಇತ್ತಾಳೆ ಕಿವಿ ಅಂತ, ಇತ್ತಾಳೆ ಏನಾದ್ರೂ ಮೋಸ ಮಾಡಿದ್ರೆ ಕೇಳಿಕೊಂಡು ಅದನ್ನ ಇನ್ನೊಬ್ಬರಿಗೆ ಇದು ಮಾಡೋದು, ಅವರಿಗೆ ಚಾಡಿ ಹೇಳೋದು, ಅದು ಇತ್ತಾಳೆ ಕಿವಿ ಅಂತ. ಹಾಗೆ ಅದು ಮೋಸ ಮಾಡೋದು
1: ಅಲ್ಲ. ಈಗ ಒಂದು ಚಂದದ ವಾಕ್ಯ ಹೇಳಬಹುದಾಗಿತ್ತಲ್ಲ.
2: ಹೌದು,
0: ಕೆಟ್ಟವರನ್ನು ಯಾವಾಗಲೂ ನಂಬಬಾರದು.
1: ಅಲ್ಲಿ ಪದ ಬರ್ಲೇ ಇಲ್ವಲ್ಲ,
0: ಮೋಸ ಮಾಡುವುದು
1: ಅಲ್ಲ, ಆ ಪದ ಬರ್ಲೇ ಇಲ್ಲ ನಿಮ್ಮ ವಾಕ್ಯದಲ್ಲಿ.
0: ಹೌದಾ?
1: ಸ್ನೇಹಿತನೆಂದು ನಂಬಿದ್ದೆ ಕಿವಿಯ ಮೇಲೆ, ಆ ತಕ್ಷಣದಲ್ಲಿ ನೋಡಿ ಒಂದು ನುಡಿಗಟ್ಟು. ಯಾಕೆಂದ್ರೆ ಸಾಕಷ್ಟು ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸಂಕ್ಷಿಪ್ತವಾಗಿ ಪ್ರತಿಯೊಬ್ಬರು ಕೂಡ ಪಟ ಪಟ ಪಟ ಅಂತ ಹೇಳ್ಬಿಟ್ರೆ ಮತ್ತೊಬ್ರು ಯಾರೋ
0: ಮೋಸ ಮಾಡಬಾರದು ಮೇಡಮ್. ನಾವು ನಮ್ಮ ಯಾವುದೇ ಕಷ್ಟಗಳನ್ನು ಹೇಳುವುದು ತಂದೆ ತಾಯಿಯವರ ಜೊತೆ ಹೇಳೋದನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ತೀವಿ ನಾವು.
1: ಹೌದು,
0: ಅವರು ಮೋಸ ಮಾಡಬಾರ್ದು, ಸ್ನೇಹಿತರು ಮೋಸ ಮಾಡಬಾರ್ದು.
1: ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ, ಕೇಳ್ತಾ ಇದ್ದೀರಾ?
0: ನಾ ಕೇಳ್ತೇನೆ ಮೇಡಮ್, ಕರೆಂಟ್ ಇದ್ರೆ ನಮ್ಮದೇ ಒಂದು ಮಳೆಗಾಲದಲ್ಲಿ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ರೆ ಕೇಳ್ತಾನೆ ಇರ್ತೀನಿ. ಕರೆಂಟ್ ಇಲ್ಲದಿದ್ರೆ ಏನ್ ಮಾಡೋಕ್ಕೆ?
1: ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ತಪ್ಪಿಸ್ಕೊಳ್ತೀರಿ ಕರೆಂಟ್ ಇಲ್ಲದೆ ಇದ್ದಾಗ ಅಲ್ವಾ?
0: ಮೂರ್ ದಿವಸ ನಾಲ್ಕು ದಿವಸ ಕರೆಂಟ್ ಇರೋದಿಲ್ಲ, ಎರಡು ಈ ಒಂದು ಮಳೆ ಅವತ್ತಿನ ಒಂದು ವಾರದ ಮಳೆಗೆ ಎರಡು ಸತಿ ಕರೆಂಟ್ ಇದೆ, ಮೂರ್ ನಾಲ್ಕು ದಿವಸ ಕರೆಂಟ್ ಇತ್ತಿಲ್ಲ.
1: ಈಗ
0: ಕರೆಂಟ್ ಇಲ್ಲದಿದ್ರೆ ಕಾಲ್ ಮಾಡೋಕ್ಕೂ ಆಗಲ್ಲ, ಮೊಬೈಲ್ ರೀಚಾರ್ಜ್.
1: ಎಲ್ಲ ಸಮಸ್ಯೆಗಳು ಪರಿಹಾರ ಕಂಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
0: ಕೇಳಿಕೊಂಡು ಮುಂದೆ ಕೂತ್ಕೊಂಡು ಪೇಪರ್ ಪೆನ್ ಇಟ್ಕೊಂಡು ಬರೆಯೋದು, ಚುಟುಕ ಬರೆಯೋದು, ಈಗೇನು ಮಾಡ್ಕೊಂಡು ಇದ್ದೀನಿ. ಟೈಮ್ ಪಾಸ್ ಆಗುತ್ತೆ, ನಮ್ಮ ಟೈಮ್ ನಾನು ವೇಸ್ಟ್ ಮಾಡೋದಿಲ್ಲ, ಟೈಮ್ ವೇಸ್ಟ್ ಮಾಡೋದಿಲ್ಲ.
1: ತುಂಬಾ ಖುಷಿ ಆಯ್ತು,
0: ವೇಸ್ಟ್ ಮಾಡಬಾರ್ದಲ್ಲ.
1: ಹೌದು ಹೌದು, ಸಮಯ ಅನ್ನೋದು ಅಮೂಲ್ಯವಾದಂತದ್ದು. ಹಾ, ತುಂಬಾ ಸಂತೋಷ ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಕೇಳಿ. ಈಗ ಉಮೇಶ್ ಅವರು ಒಂದು ವಾಕ್ಯ ಹೇಳಲಿಲ್ವಲ್ಲ,
2: ಇದಕ್ಕೆ ಕಿವಿಗೆ ಹೂ ಇಡು. ಈಗ ನಾವು ಯಾವುದೋ ಒಂದು ಸ್ಥಳದಲ್ಲಿ ಹೋಗ್ತಾ ಇರ್ಬೇಕ್ರೆ, ಯಾವುದೋ ಒಂದು ಗೋಡೆ ಮೇಲೆ ಜಾಹೀರಾತನ್ನು ನೋಡ್ತೇವೆ. ಆ ಸಂದರ್ಭದಲ್ಲಿ ಆ ಜಾಹೀರಾತು ನೋಡಿ ಅದನ್ನ ನಿಜ ಅಂತ ನಂಬ್ತೀವಿ, ಆದ್ರೆ ಕೆಲವೊಮ್ಮೆ ಅದರಲ್ಲೂ ಸಹ ಸುಳ್ಳು ಇದು ಇರ್ತವೆ. ಹಾಗಾಗಿ ಒಬ್ಬ ವ್ಯಕ್ತಿ ಆ ಜಾಹೀರಾತು ಜನರ ಕಿವಿಗೆ ಹೂ ಇಡುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಒಂದು ವಾಕ್ಯ,
1: ಒಂದು ವಾಕ್ಯವನ್ನ ಅಲ್ಲೇ ನಿರ್ಮಾಣ ಮಾಡ್ಬಿಡ್ತೀರಾ, ಇವತ್ತು ನಮ್ಮ ಶ್ರೋತೃಗಳಿಗಾಗಿ ತಯಾರಿಸ್ಕೊಂಡೆ ಬಂದ್ಬಿಟ್ಟಿದ್ದೀರಾ.
2: ಹೌದು,
1: ತುಂಬಾ ಖುಷಿ ಆಯ್ತು. ಮತ್ತೆ ಜಾಹೀರಾತು ಅಂತ ಹೇಳಿದ್ರೆ, ಜಾಹೀರಾತು ಅನ್ನ ನಂಬಿ ಹಲವರು ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನ ತಗೊಂಡು ಆರೋಗ್ಯವನ್ನ ಅಂದ್ರೆ ಇರುವಂತಹ

0: ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ
1: ಹೌದು
0: ಅಲ್ವಾ. ಏನು ಹೇಳ್ತಾರೆ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ
1: ಕೇವಲ ಜಾಹೀರಾತುಗಳನ್ನು ನೋಡಿ ನೇರವಾಗಿ ಹೋಗಿ,
0: ಎಷ್ಟೋ ಯುವಕ ಯುವತಿಯರು ಸೌಂದರ್ಯಕ್ಕಾಗಿ ಆಸೆ ಪಟ್ಟು ಅಲ್ಲಿ ಬರುವಂತಹ ಒಂದು ಜಾಹೀರಾತಿನಲ್ಲಿ ಹೇಳುವಂತಹ ಒಂದು, ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ಆಹಾರ ಅಂತ ಸೇಲ್ ಮಾಡ್ತಾರೆ, ಅದನ್ನೆಲ್ಲ ತೆಗೆದುಕೊಳ್ಳೋದ್ರಿಂದ ಅನ್ಯಾಯವಾಗಿ ಒಂದು ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇವುಗಳೆಲ್ಲವನ್ನ ಈಗ ಹಲವರು ಹೇಳ್ತಾರೆ, ದೇವರು ಕೊಟ್ಟ ವರ ಪ್ರತಿಯೊಬ್ಬರು ಕೂಡ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ಹಾಗಾಗಿ ಜಾಹೀರಾತುಗಳನ್ನ ನಂಬೋದು ಬೇಡ ಅಲ್ವಾ.
1: ಕೆಲವು ಜಾಹೀರಾತುಗಳು,
0: ಗಾದೆ ಇದೆ ಗೊತ್ತಾ,
1: ಹೇಳಿ,
0: ಪ್ರತ್ಯಕ್ಷ ಕಂಡರು
1: ಪ್ರಮಾಣಿಸಿ ನೋಡು.
0: ನಾವು ಕಂಡರೂ ಕೂಡ ಒಂದು ಸಾಕಷ್ಟು ಬಾರಿ ಅದನ್ನ ಅವಲೋಕನಕ್ಕೆ ಒಳಪಡಿಸಬೇಕಾಗುತ್ತೆ ಈ ಕಾಲದಲ್ಲಿ ಅಲ್ವಾ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದೀರಾ, ಚಂದದ ಕಾರ್ಯಕ್ರಮ ಆಗುತ್ತೆ. ಈಗ ವಾಣಿಯವರ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಹೃದಯ ಅನ್ನೋದು ಒಂದು ವಿಸ್ಮಯಕಾರಿ ಆರ್ಗನ್ ಅಂಗ. ಅದು ಭಗವಂತ ಎಂತಹ ಅಂಗ ಅಂದರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳ್ಬೋದು ಅಂದರೆ, ಆರು ವಾರ ಗರ್ಭಕೋಶ, ಗರ್ಭದಲ್ಲಿರುವಂತಹ ಆರು ವಾರದಲ್ಲಿ ಅದು ಮಿಡಿತ ಶುರುವಾಗುತ್ತೆ. ಅದು ಮಿಡಿತ ಶುರುವಾದರೆ ಮನುಷ್ಯ ಉಸಿರೋ ತನಕ ಮಿಡಿತಾನೇ ಇರಬೇಕು, ಅದಕ್ಕೆ ನಾನ್ ಸ್ಟಾಪ್.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜೂನ್ 27ರಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕುಗ್ರಾಮದಲ್ಲಿ ಜನಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಉನ್ನತ ವ್ಯಾಸಂಗದಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿಯೇ ಮುಂದುವರೆದು ಇಂದು ಖ್ಯಾತ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಇದೆ.
0: ಡಾಕ್ಟರ್, ದೇವರು ಒಂದು ನನಗೊಂದು ವರ ಕೊಟ್ಟಿದ್ದಾನೆ, ಎಲ್ಲ ಜನಗಳನ್ನು ನೋಡುವಂಥ ವರ ಕೊಟ್ಟಿದ್ದಾನೆ. ಕಳ್ಳನ್ನು ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸವ್ನ ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತನು ಎಲ್ಲರೂ ನೋಡ್ತೀನಿ, ಎಲ್ಲರದೇ ನೋಡ್ತೀನಿ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿದೆ. ಇದು ಸೈಂಟಿಫಿಕ್ ಕಾರ್ಡ್ಲಿಸ್ಟ್ ಹೇಳ್ತಾ ಇದ್ದೀನಿ.
2: ಹೃದಯ ತುಂಬಿ ಹಾಡುವೆ.
1: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಶ್ರೋತೃಗಳೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಸಮಯ ಹೇಳಬೇಕು ಉಮೇಶ್.
3: ಸಮಯ ಆಗಿದೆ 11:27:25.
1: ಮುಂದಿನ ಕಾರ್ಯಕ್ರಮಗಳತ್ತ ಒಂದು ನೋಟ. ಈ ಕಾರ್ಯಕ್ರಮದ ನಂತರ,
3: ಈ ಕಾರ್ಯಕ್ರಮದ ನಂತರ
1: 12 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
3: ಹೌದು,
1: ನಿರೂಪಕರೇ ಹೇಳಬೇಕು.
3: ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮ ಇದೆ. ಇದರಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ಕಾರ್ಯಕ್ರಮ ವಿಶೇಷ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಆಗಿರುತ್ತದೆ. ಇನ್ನು 12:35 ಆರೋಗ್ಯ ಸಂಚಿಕೆ ಇದೆ. ಇದರಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಬಹುದು.
1: ಮುಂದಿನ ಕಾರ್ಯಕ್ರಮಗಳನ್ನ ಮುಂದೆ ಹೇಳಿದ್ರಾಯ್ತಲ್ವಾ?
3: ಹೇಳು.
1: ಈಗ ಮಕ್ಕಳ ಕಾರ್ಯಕ್ರಮ, ಮಕ್ಕಳ ಕುರಿತಾಗಿ ಒಂದು ಸಂಗತಿಯನ್ನ ಹೇಳಿದ್ವಿ ಇವತ್ತು 12:35 ಅಲ್ವಾ. ಮಕ್ಕಳ ಬಗ್ಗೆ ಒಂದು ವಿಶೇಷ ಇದೆ ಇವತ್ತಿನ ಪ್ರದೇಶ ಸಮಾಚಾರ. ಕೇಳಿದ್ರ ಉಮೇಶ್? ಕೇಳಿಲ್ಲ. ತಪ್ಪು ಮಾಡ್ಬಿಟ್ರಿ. ಯಾಕೆ ಅಂತ ಹೇಳಿದ್ರೆ, ನಾವು ಶ್ರೋತೃಗಳಿಗೆ ಕಾರ್ಯಕ್ರಮವನ್ನ ಕೇಳಿ ಅಂತ ನಾವು ಪ್ರೋತ್ಸಾಹ ಕೊಡುವಾಗ ನಾವೇ ಕೇಳದಿದ್ದರೆ ಹೇಗೆ? ಇವತ್ತು ಮುಖ್ಯವಾಗಿ ಹಲವು ದಿನಾಚರಣೆಗಳನ್ನ ಹೇಳಿದ್ರು. ಅದರಲ್ಲಿ ಮುಖ್ಯವಾದಂತ ಒಂದು ಸಂಗತಿ ಅಂದ್ರೆ ಪಲ್ಸ್ ಪೋಲಿಯೋ. ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವಂತಹ ಕಾರ್ಯಕ್ರಮವನ್ನ ಹೇಳಿದ್ರು ಜೂನ್ 28ರಂದು.
3: ಹೌದು, ಜೂನ್ 28ಕ್ಕೆ ಪಲ್ಸ್ ಪೋಲಿಯೋ.
1: ನಮ್ಮ ಕೊಡಗಿನಲ್ಲಿ ಏನೆಲ್ಲ, ಎಷ್ಟೆಲ್ಲ ಬೂತ್ಗಳಿದೆ, ಎಷ್ಟೆಲ್ಲ ಮನೆಗಳಿದೆ, ಎಷ್ಟು ಮಕ್ಕಳಿದ್ದಾರೆ, ಎಲ್ಲ ವಿವರವನ್ನು ಕೂಡ ಅವರು ಹೇಳಿದ್ರು. ಬಹುಶಃ ನಮ್ಮ ಶ್ರೋತೃಗಳು ಕೇಳಿರ್ತಾರೆ. ಪ್ರತಿಯೊಂದು ಅಂದ್ರೆ ಮನಸ್ಸು ಕೂಡ

0: ಮಕ್ಕಳ ಪೋಷಕರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಪೋಲಿಯೋ ಹನಿಯನ್ನು ತಪ್ಪದೆ ಹಾಕಿಸಿ ಅಂತ. ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ನಾವು ಎಚ್ಚರಿಸಬೇಕು.
1: ಹೌದು
0: ಅಲ್ವಾ? ಕಾರ್ಯಕ್ರಮಗಳು ಅಂದರೆ ನಮ್ಮ ಆಕಾಶವಾಣಿಯಲ್ಲಿ ಆ ರೀತಿಯ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರುತ್ತೆ, ಪ್ರಚಲಿತದಲ್ಲೂ ಕೂಡ ಹೇಳ್ತಾರೆ, ಕೇಳ್ತಾ ಇದ್ದಾರೆ. ಇನ್ನು ಯಾರು ಕರೆ ಮಾಡಿದ್ದಾರೆ ಇವತ್ತು?
1: ನಮ್ಮ ಮುಂದಿನ ಕರೆ
0: ಯಾರು
1: ಕರೆ ಕಡಿತಗೊಂಡಿದೆ?
0: ಇನ್ನು ಆಹಾರದ ಬಗ್ಗೆ ಹೇಳ್ತಾ ಇದ್ರಿ.
1: ಹೌದು,
0: ಕರೆ ಬರುವ ತನಕ ಮಾತನಾಡೋಣ. ಬಂತ ಕರೆ?
1: ಬರ್ತಾ ಇದೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಪೊನ್ನಂಪೇಟೆ ತಾಲೂಕು ಬಾಡಗಿರಿಕೇರಿಯಿಂದ ಮಲ್ಲಿಗೆ ಪೋಣಚ್ಚ ಅಂತ ಸರ್.
1: ಮಲ್ಲಿಗೆ ಪೋಣಚ್ಚ ಅವರು ಇದೇ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದ ಮಲ್ಲಿಗೆ ಅವರು?
2: ಹೌದು ಸರ್, ಕಾಲ್ ಸಿಗಲ್ಲ ನಮಗೆ.
1: ಸರಿ, ನಿಮಗೆ ಯಾವ ಚಿತ್ರದ ಗೀತೆ ಬೇಕು?
2: ನಮಗೆ ಮುತ್ತಿನ ಹಾರದಲ್ಲಿ ಮಡಿಕೇರಿ ಸಿಪಾಯಿ ಯಾಕೆ?
1: ಮುತ್ತಿನ ಹಾರದಲ್ಲಿ ಮಡಿಕೇರಿ ಸಿಪಾಯಿ ಹಾಡು.
0: ಹಲೋ,
1: ಆಯ್ತು, ಪ್ರಸಾರ ಮಾಡ್ತೀವಿ.
2: ಹೇಳಿ ಮೇಡಮ್.
0: ಯಾರು, ಎಲ್ಲಿಂದ?
2: ನಾನು ಪೊನ್ನಂಪೇಟೆ ತಾಲೂಕು ಬಾಡಗಿರಿಕೇರಿಯಿಂದ.
0: ಹೊಸಬ್ರಾ ನೀವು?
2: ಹೌದು,
0: ಹೊಸ ಶ್ರೋತೃ. ತುಂಬಾ ಸಂತೋಷ ಆಯ್ತು, ನಿಮ್ಮ ಪರಿಚಯ ಮಾಡಿಕೊಡಿ.
2: ಅದೇ ಬಾಡಗಿರಿಕೇರಿ ಅಣ್ಣೀರ ಮಲ್ಲಿಗೆ ಪೋಣಚ್ಚ ಅಂತ. ನಾನು ಕಳೆದವರ ಬಂದಿದ್ದೆ ಮ್ಯಾಮ್ ನಿಮ್ಮ ಸ್ಟುಡಿಯೋಕ್ಕೆಲ್ಲ.
0: ಹೌದಾ, ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ರಾ?
2: ಕಾರ್ಯಕ್ರಮ ಕೊಡ್ಲಿಕ್ಕೆ ಬಾಡಗಿರಿಕೇರಿ ಮಹಿಳಾ ಸಮಾಜದಿಂದ.
0: ಹಾ, ತುಂಬಾ ಸಂತೋಷ ಆಯ್ತು. ನಮ್ಮ ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಏನೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ?
2: ಎಲ್ಲ ಇಷ್ಟ ಆಗ್ತದೆ. ನಾ ಬೆಳಿಗ್ಗೆ
0: ಹಾಗೆ ಹೇಳುವಾಗಿಲ್ಲ, ಹಾಗೆ ಹೇಳುವಾಗಿಲ್ಲ. ನಮ್ಮ ಕೇಂದ್ರದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನ ಹೇಳಿ ಅಂತ ಹೇಳಿದೆ. ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಪ್ರತಿ ಬುಧವಾರ ಪ್ರಸಾರ ಆಗತ್ತೆ. ಏನ್ ಕಾರ್ಯಕ್ರಮ?
2: ಒಂದ್ಸಲ ವಿಜಯಂಗಡಿ ಸರ್ ಇರುವಾಗ ಒಂದು ಕೃಷಿ ಇದಕ್ಕೆ ಕಾಲ್ ಮಾಡಿದ್ದೆ ನಾನು.
0: ನಮ್ಮ ನಿಲಯದಿಂದಲೂ ಕೂಡ ಪ್ರತಿ ಬುಧವಾರ 6:50 ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕೇಳ್ತಾ ಇರ್ತೀರಾ? ತುಂಬಾ ಸಂತೋಷ ಆಯ್ತು.
2: ಚಿತ್ರಗೀತೆನು ಕೇಳ್ತೀನಿ, ಇದು ಎಲ್ಲ ಟೈಮಲ್ಲೂ ಕೇಳ್ತಾ ಇರ್ತೀನಿ ಸಾಧಾರಣ ಮನೆಯಲ್ಲಿದ್ರೆ.
1: ಇವರು ಸಹ ಕೃಷಿಕರು ಇರಬಹುದು ಅಂತ ಅನ್ಸುತ್ತೆ.
0: ಹೌದು, ಅದಕ್ಕೆ ಫಸ್ಟ್
2: ಸದ್ಯ ತೋಟ ಮಾತ್ರ ಈಗ ಕೃಷಿ ಗದ್ದೆ ಎಲ್ಲ ಮಾಡಲ್ಲ ಮ್ಯಾಮ್. ಈಗ ಇಬ್ರೇ ಇರೋದು ಮನೆಯಲ್ಲಿ, ಗಂಡ
0: ಐತಿ. ಹೇಗೆ ಸಮಯ ಕಳೀತೀರಿ? ಅಲ್ಲ, ಹೇಗೆ ಸಮಯ ಕಳೀತೀರಿ?
2: ಸಮಯ ಇರ್ತದಲ್ಲ, ಸಣ್ಣ ಪುಟ್ಟ ಕೆಲಸಗಳೆಲ್ಲ, ತೋಟಗೆ ಒಂದ್ಸಲ ಹೋಗೋದು, ಮಳೆ ಇದ್ರೆ ಮನೆಯಲ್ಲೇ ಎಲ್ಲ ಮಾಡ್ತೀವಿ.
0: ಏನಾದ್ರೂ ಕರಿದ ತಿಂಡಿ ತಯಾರಿಸ್ತೀರಾ?
2: ಅದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ.
0: ಯಾಕೆ?
2: ನನಗೆ ಟೈಮ್ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದೆ ಕೊಡಗು ಮೀಟರ್ಸ್ ಪೊನ್ನಂಪೇಟೆಯಲ್ಲೆಲ್ಲ, ಒಂದು 14 ಮಹಿಳಾ ಸಮಾಜದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಿದ್ದೆ. ಈಗ ಮನೆಯಲ್ಲಿ ಇರೋದಷ್ಟೇ.
0: ತುಂಬಾ ಖುಷಿ ಆಯ್ತು. ಈಗ ನುಡಿಗಟ್ಟು ಹೇಳ್ತಾರೆ ಉಮೇಶ್.
2: ಹೇಳಿ.
1: ನಿಮಗೆ ಇರುವಂತಹ ನುಡಿಗಟ್ಟು ಮೂಗು ತೋರಿಸು ಅಂತ.
2: ನಾವು ಯಾವ್ದಾದ್ರು ಒಂದು ವಿಷಯ ನಮ್ಗೆ ಸಂಬಂಧ ಇಲ್ಲದ ವಿಷಯಕ್ಕೆ ನಾವು ಮೂಗು ತೋರಿಸಿಕೊಂಡು ಕೂರ್ತೀವಿ ಸರ್.
1: ಸರಿ, ನಿಮ್ಮ
0: ಅದರಿಂದ ಏನಾಗುತ್ತೆ?
2: ಅದರಿಂದ ನಮ್ಗೆ ಏನು ಲಾಭ ಇಲ್ಲ ಮ್ಯಾಮ್, ಸುಮ್ಮನೆ ಜನರ ಕೈ ಇಲ್ದ ತೆಗಳಿಸಿಕೊಳ್ಬೇಕಷ್ಟೇ. ಎಲ್ಲ ವಿಷಯಕ್ಕೆ ಇವ್ರು ತಲೆ ಹಾಕ್ತಾರೆ, ಮೂಗು ತೋರಿಸ್ತಾರೆ ಅಂತ.
1: ಅಂದ್ರೆ ತನ್ನ ಕೆಲಸವಲ್ಲದ ವಿಷಯಗಳಲ್ಲಿ ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡುವಂತದ್ದು ಅಲ್ವಾ?
0: ಈಗ ಉಮೇಶ್ ಅವರು ಕೂಡ ನಿಮ್ಮೊಟ್ಟಿಗೆ ಒಂದು ವಾಕ್ಯ ರಚಿಸಿ ಹೇಳ್ಬಿಟ್ರು. ತುಂಬಾ ಸಂತೋಷ ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಈಗ ಉಮೇಶ್, ನಾವು ಆಹಾರದ ಬಗ್ಗೆ ಹೇಳ್ತಾ ಇದ್ವಿ. ನೀವು ಬೆಳಗಿನ ಉಪಾಹಾರದಲ್ಲಿ ಮೃದು ಆಹಾರವನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ನಂತರದ ಸಮಯದಲ್ಲಿ
1: ರಾತ್ರಿ ಹೊತ್ತು ತುಂಬಾ ಆಹಾರವನ್ನ ಅಂದ್ರೆ ಗಟ್ಟಿ ಆದಂತ ಆಹಾರವನ್ನ ತಗೋಬಾರ್ದು, ಯಾಕೆಂದ್ರೆ ಅದು ನಿದ್ರೆ ಮಾಡುವಂತ ಸಮಯ. ಹಾಗಾಗಿ ಅದು ನಮಗೆ ಯಾವುದೇ ರೀತಿಯ ಚಟುವಟಿಕೆ ಇರೋದಿಲ್ಲ ನಿಮಗೆ ಅಲ್ವಾ? ಹಾಗಾಗಿ ದೇಹ ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಗಟ್ಟಿ ವಸ್ತು ಅಂದ್ರೆ ಈ ಪರೋಟ ಅಂತದೆಲ್ಲ ಜೀರ್ಣ ಆಗುವಂಥದ್ದು ತುಂಬಾ

0: ನಿಧಾನ ಅದು. ಹಾಗಾಗಿ ಅಂಥ ಆಹಾರಗಳನ್ನು ತಗೋಬಾರ್ದು. ರಾತ್ರಿ ಹೊತ್ತು ಕಡಿಮೆ ಆಹಾರ, ಜೀರ್ಣ ಆಗುವಂತಹ
1: ಸಮಯ
0: ರಾತ್ರಿ ಒಂದು 8 ಗಂಟೆ ನಂತರ, ಆ ರೀತಿ ಅಂದ್ರೆ ಮಲಗೋದಕ್ಕಿಂತ 1 ಗಂಟೆ ಮುಂಚೆ ನಾವು ಆಹಾರವನ್ನ ತಗೋಬೇಕು.
1: ಈಗ ಮೊಬೈಲ್ ಹಾವಳಿಯಿಂದ ಹಲವರು, ಕೆಲವರಲ್ಲ ಹಲವರು, ಮೊಬೈಲ್ ಅಲ್ಲಿ ನೋಡ್ತಾ
0: ಹೌದು
1: ಸಮಯ ಆಗೋದು ಗೊತ್ತಾಗಲ್ಲ ಅಂತ 11:30, 12 ಗಂಟೆ, 1 ಗಂಟೆಗೂ ಊಟ ಮಾಡೋದಿದೆ.
0: ಹೌದು, ಅದು ತಪ್ಪು.
1: ಏನಾಗಬಹುದು ಹೇಳಿ?
0: ಆಹಾರ ತಿನ್ನೋದು ಲೇಟ್ ಆಗುತ್ತೆ, ಆಮೇಲೆ ಅದರ ನಂತರ ನಿದ್ದೆ ಮಾಡೋದು ಲೇಟ್ ಆಗುತ್ತೆ. ಈ ಒಂದು ನಿದ್ದೆಯ ಒಂದು ಸಮಯ ಅಂತ ಹೇಳಿ ಇದೆ, ಒಂದು 8 ಗಂಟೆ 9 ಗಂಟೆ ಆ ರೀತಿ. ಆ ಸಮಯ ಮೀರಿ ಹೋದ್ರೆ ಮತ್ತೆ ನಿದ್ದೆ ಬರೋದಿಲ್ಲ. ಆಮೇಲೂ ಸಹ ಮೊಬೈಲ್ ನೋಡಿಕೊಂಡೆ, ಅದು ಕೆಲವೊಮ್ಮೆ 1 ಗಂಟೆ ಆದ್ರೂ ಆಯ್ತು, 2 ಗಂಟೆ ಆದ್ರೂ ಆಯ್ತು, ಮತ್ತೆ ಪುನಃ ಬೆಳಿಗ್ಗೆ ಎದ್ದೇಳುವಂಥದ್ದು ಲೇಟ್ ಆಗುತ್ತೆ.
1: 8 ಗಂಟೆ 9 ಗಂಟೆ
0: ಹೌದು.
1: ನೀವು ಬೇರೆ 6 ಗಂಟೆಗೆ ಎದ್ದೇಳ್ಬೇಕು, ಸೂರ್ಯ ಹುಟ್ಟೋಕೆ ಮುನ್ನ
0: ಹೌದು
1: 1/2 ಗಂಟೆ ಮುಂಚಿತವಾಗಿ ಎದ್ದೇಳಿ ಅಂತ ಕಿವಿ ಮಾತು ಹೇಳ್ಬಿಟ್ಟಿದ್ದೀರಾ. ನೋಡೋಣ, ಪ್ರತಿ ಕ್ಷಣ ನಾವು ಕಲಿಯೋದು ಇದ್ದೇ ಇರುತ್ತಲ್ವಾ.
0: ಹೌದು,
1: ಈ ಕ್ಷಣ ನಮ್ಮದು ಅಂತ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಇನ್ನು ಸಂಜೆಯ ಕಾರ್ಯಕ್ರಮಗಳತ್ತ ಒಂದು ನೋಟ.
0: ಸಂಜೆಯ ಕಾರ್ಯಕ್ರಮದಲ್ಲಿ ಇವತ್ತು 5 ಗಂಟೆಗೆ ಕೊಡವಸಿರಿ ಕಾರ್ಯಕ್ರಮ ಇದೆ. ಇದರಲ್ಲಿ ಅಳ್ತಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗ್ತಾ ಇದೆ. ಹಾಗೆಯೇ ಸಂಜೆಯ 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೊಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರ ಆಗ್ತಾ ಇದೆ.
1: ಇನ್ನು ಚಿತ್ರಗೀತೆ ಅಲ್ವಾ, ನನ್ನದೇ ಹಾಡಿನಲ್ಲಿ ಒಬ್ರು ಮೇಡಮ್ ಕೇಳಿದ್ರು, ಆ ಹಾಡನ್ನ ಕೇಳಿ ಬರೋಣ, ಮತ್ತೆ ಮಾಹಿತಿಯನ್ನ ಕೊಡೋಣ.
0: ಸರಿ.

0: ನನ್ನೆದೆಯ ಹಾಡು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಯಾರು ಅಂತ ನೋಡೋಣ.
1: ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಅಬೂಬಕ್ಕರ್ ಅವರು ಪೆರಾಜೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹೇಗಿದ್ದೀರಾ ಅಬೂಬಕ್ಕರ್ ಅವರೇ?
0: ಏನ್ ತಿಂಡಿ ಇವತ್ತು ಅಬೂಬಕ್ಕರ್ ಅವರೇ?
2: ತಿಂಡಿ ಮಾಡಿಲ್ಲ.
0: ಯಾಕೆ? ಅಲ್ಲ, ಈಗ ಯೋಗ ತರಬೇತಿ ಕೊಡುವಂತಹ ಉಮೇಶ್ ಡಿಎಂ ಅವರು ಕಿವಿ ಮಾತು ಹೇಳಿದ್ರಲ್ವಾ, ತಿಂಡಿ ತಿನ್ಲಿಲ್ಲ ಅಂದ್ರೆ ಏನ್? ಪ್ರತಿದಿನವೂ ಹಾಗೇನಾ?
2: ಒಂದು ಸಲ ಹಾಗೆ ನಾನು ಮನೆಯಿಂದ ಬಂದಿದ್ದೇನೆ, ಸಿಂಪಲ್ ಆಗಿ ಒಂದು ಚಾ ಕುಡಿದೆ ಅಷ್ಟೇ. ಸಿಂಪಲ್ ಆಗಿ ಒಂದು ವಾಟರ್ ಅಲ್ಲಿ ಒಂದು ಚಾ ಕುಡಿದೆ ಅಷ್ಟೇ.
0: ಹೌದಾ? ಓ, ಚಹಾ.
2: ಈ ಕಾರ್ಯಕ್ರಮ ಶುಕ್ರವಾರ ಭಾನುವಾರ ಮಾಡ್ಬೇಕಾಯ್ತು ಅಂತ ನನ್ನ ಎಲ್ಲ ನಮ್ಮ ಪರಾಜಯಲ್ಲರೂ ಹೇಳಿದ ಹಾಗೆ ನೋಡಿ, ಈ ಶುಕ್ರವಾರ ಕೆಲವರು ಮಡಿಕೇರಿ ನೋಡಿಸಂತ ಹೋಗುದಾದ ಜನ ಇದ್ದಾರೆ ಕೇಳಲಿಕ್ಕೆ, ಕೆಲಸ ಕೂಲಿಯವರಿಗೆಲ್ಲ ಅನುಕೂಲ ಆಗುತ್ತೆ.
0: ಅಲ್ಲ ಅಲ್ಲ, ನಿಮ್ಮ ಸಲಹೆ, ನಿಮ್ಮ ಸಲಹೆ ಮತ್ತೊಮ್ಮೆ ಹೇಳಿ.
2: ಈ ಕಾರ್ಯಕ್ರಮ ಇದೆ, ನುಡಿಗಟ್ಟು ನಿಮ್ಮ ಕಾರ್ಯಕ್ರಮ ಇದೆಲ್ಲ ಈಗ 11 ಗಂಟೆ 12 ಗಂಟೆವರೆಗೆ, ಅದು ಭಾನುವಾರ ಶುಕ್ರವಾರ ಮಾಡ್ಬೇಕು ಅಂತ ಹೇಳುದು ನಾನು.
0: ಹೌದಾ, ಯಾಕಾಗಿ ಅಂತ ಕೇಳಬಹುದಾ?
2: ಒಂದನೇ ನೋಡಿ, ಶುಕ್ರವಾರ ಎಲ್ಲ ರಾಜ ಅಲ್ಲ, ನಮ್ಮ ಮಡಿಕೇರಿ ನೋಡಿ ಆ ಕಡೆ ಎಲ್ಲ ಸಂತೆಗೆಲ್ಲ ಹೋಗುದು ಕೂಲಿ ಕಾರ್ಮಿಕರಿಗೆ ಒಳ್ಳಾಗುತ್ತದೆ. ಈಗ ಭಾನುವಾರ ಇಲ್ಲಿ ನಮ್ಮ ಊರಲ್ಲಿ ಎಲ್ಲಾ ಕಡೆಯಲ್ಲಿ ರಾಜ ಎಲ್ಲರೂ ಕೇಳ್ತಾರೆ ಅಂತ. ಅದಕ್ಕೆ ಈ ಮಂಗಳವಾರ ಗುರುವಾರ ಜನ ಇರೋದು ಕಡಿಮೆ, ಮತ್ತೆ ಮಂಗಳೂರು ಆಕಾಶವಾಣಿಯಲ್ಲಿ 10:00 to 11:30 ಇದೇ ಕಾರ್ಯಕ್ರಮ ಇದೆ, ಕೇಳಿ ಮಾಡ್ತಾರೆ.
0: ಈಗ ಏನಾಗುತ್ತೆ ಅಂದ್ರೆ, ಶುಕ್ರವಾರ ಪ್ರಸಾರ ಮಾಡಬಹುದು, ನಿಮ್ಮ ಸಲಹೆ ಒಪ್ಪುವಂತಹದ್ದು. ಭಾನುವಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರುತ್ತೆ, ಕಡೆಯ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಸಲಹೆಯನ್ನ ಕೇಂದ್ರದ ಮುಖ್ಯಸ್ಥರಿಗೆ ನಾವು ಖಂಡಿತ ತಿಳಿಸ್ತೀವಿ. ಬಹುಶಃ ಅವರು ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ.
2: ಒಂದು ಮತ್ತೊಂದು ನಾನು ಹೇಳ್ತೇನೆ ಅಂತ ಗೊತ್ತಾ, ಈ ಅಂತ್ಯಶಿರ ಒಂದು ಹೇಳಿದ್ರಲ್ಲ ಶ್ರೀಗ್ರದಲ್ಲಿ ಆಗ್ತದೆ ಅಂತ ಹೇಳಿ, ಅದಿಲ್ಲ.
0: ಯಾವ್ದು
2: ಈ ಕಾರ್ಯ ಅಂತ್ಯಶಿರ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ನೀವು
0: ಅಂತ್ಯಾಕ್ಷರಿ? ಹಾ,
2: ಅಂತ್ಯಾಕ್ಷರಿ ಅದು ಅದು ಬೇಕು. ಮತ್ತೆ ಇದು ಯಾವ್ದು?
0: ಈಗ ಒಂದು ಸಿಹಿ ಸುದ್ದಿ ಹೇಳೋದಿತ್ತು, ಈಗ ಅವಕಾಶ ಸಿಕ್ಕಿದೆ ಹೇಳ್ಬಿಡೋಣ ಅಲ್ವಾ ಉಮೇಶ್?
1: ಹೌದು.
0: ಈಗ ಮೆಸೇಜ್ ಬೇಸ್ಡ್ ಪ್ರೋಗ್ರಾಮ್ ಒಂದು ಪ್ರಸಾರ ಆಗುತ್ತೆ ಸದ್ಯದಲ್ಲಿ. ನೀವು ಮೆಸೇಜ್ ಮಾಡಬಹುದು, ಒಂದು ವಿಷಯವನ್ನ ಕೊಡ್ತೀವಿ, ನಿಮ್ಮ ಅಭಿಪ್ರಾಯವನ್ನ ಟೈಪ್ ಮಾಡಿ ಕಳಿಸಬಹುದು. ಮತ್ತೆ ನಿಮ್ಗೆ ಯಾವ ಹಾಡು ಇಷ್ಟ?
2: ಈ ವಿಷಯ ಹೇಳ್ತೇನೆ, ಅದು ಕಲ್ತವರಿಗೆ ಮಾತ್ರ ಇಲ್ಲ, ನಾವು ಕರೆ ಮಾಡಬೇಕಷ್ಟೇ. ನಂಬರ್ ಇದ್ರೆ ಕರೆ ಮಾಡಿ ಹಾಡು ಕೇಳೋದು, ಮೆಸೇಜ್ ಎಲ್ಲರಿಗೂ ಗೊತ್ತಿಲ್ಲ.
0: ಆಯ್ತು,
2: ನಮ್ಮ ಹತ್ರ ನನ್ನ ಹತ್ರ ಈಗ ಬೇರೆ ಹಾಡು ಕೇಳಲಿಕ್ಕೆ ನನ್ನ ಹತ್ರ ಅಂತ ಮೊಬೈಲ್ ಇಲ್ಲ, ಸಣ್ಣ ಮೊಬೈಲ್.
0: ಈಗ ನೀವು ಅಪೇಕ್ಷೆ ಪಡ್ತಾ ಇರ್ತಕ್ಕಂಥದ್ದು ಅಂತ್ಯಾಕ್ಷರಿ ಕಾರ್ಯಕ್ರಮನ ಆರಂಭ ಮಾಡಿ ಅಂತ ಅಲ್ವಾ? ಮತ್ತ್ಯಾವ ರೀತಿಯ ಕಾರ್ಯಕ್ರಮ ಇಷ್ಟ ಆಗುತ್ತೆ?

0: ಯಾವತ್ತಿತ್ತರದ್ದು ಇದೆ, ಯಾವ ಸ್ವಲ್ಪ ಆಡಾಕಿ ಇದು ಯಾವ ಚಿತ್ರದ್ದು, ಮತ್ತೆ ಸ್ವಲ್ಪ ಮ್ಯೂಸಿಕ್ ಹಾಕಿ, ಮತ್ತೆ ಯಾರು ಆಡಿದ್ದು ಅಂತ ಇದ್ರೆ ಉಂಟು. ಮುಂದೆ ಎಫ್ಎಂ ರೈನ್ಬೋ ಇಲ್ಲಿತ್ತಲ್ಲ, ಅದೇ ಎಫ್ಎಂ ರೈನ್ಬೋ ಇಲ್ಲೇ ಇಲ್ಲಲ್ಲ. ಈಗ ಅದೇನಾಯ್ತು, 3 ಗಂಟೆ 4 ಗಂಟೆ ನಿಮಿತ್ತು, ಅದೇನಾಯ್ತು?
1: 3 ಗಂಟೆಯಿಂದ 4 ಗಂಟೆ
2: ಅದು ನೀವು ಆಪ್ ಗಳ ಮುಖಾಂತರ ಕೇಳಬಹುದು. ಇಲ್ಲಿಂದ ಮುಂಬೈ
0: ಆಕಾಶವಾಣಿ, ಮಡಿಕೇರಿ ಆಕಾಶವಾಣಿ ಇದೆ ಈಗ, ಇದು ಇಲ್ಲಿ ಕಾರ್ಯಕ್ರಮ, ಅದು ಯಾರು ಕೇಳುವುದಿಲ್ಲ. ಇದು
1: ಯಾವುದು?
0: 2.5 ಗಂಟೆಯಿಂದ 4.5 ಗಂಟೆವರೆಗೆ ಇರ್ತಲ್ಲ ನಿಮ್ಮದು,
1: 3 ಗಂಟೆಗಲ್ಲ ಅಲ್ಲ. ಶೈಕ್ಷಣಿಕ ಪ್ರಸಾರ ಅಗತ್ಯ ಇರುತ್ತೆ. 2.5 ರಿಂದ 3 ಗಂಟೆವರೆಗೆ 2:35 ರಿಂದ
0: 3 ಗಂಟೆಯಿಂದ 4 ಗಂಟೆವರೆಗೆ ಹಿಂದಿ ಚಿತ್ರಗೀತೆ ಇದೆಯಲ್ಲ,
1: ಬೇರೊಂದು ಕಾರ್ಯಕ್ರಮ ಪ್ರಸಾರ ಮಾಡಿ ಅಂತ. ತುಂಬಾ ಸಂತೋಷ ಆಯ್ತು ಅಬೂಬಕರ್ ಅವರೆ. ನಿಮ್ಮ ಸಲಹೆಯನ್ನ ನಾವು ಕೇಂದ್ರದ ಮುಖ್ಯಸ್ಥರಿಗೆ ಖಂಡಿತ ತಿಳಿಸ್ತೀವಿ, ಆರಂಭ ಮಾಡೋಣ. ಧನ್ಯವಾದ ನಿಮಗೆ. ಈಗ
0: ಕಾರ್ಯಕ್ರಮ ಇದ್ರೆ ತುಂಬಾ ಖುಷಿ.
1: ತುಂಬಾ ಸಂತೋಷ ಆಯ್ತು. ನೀವು ಆಕಾಶವಾಣಿಯ ಬಗ್ಗೆ ಮಡಿಕೇರಿ ಆಕಾಶವಾಣಿ ಹೌದಾ, ಮತ್ತಷ್ಟು ಮಕ್ಕಳು ಬರ್ಲಿ
2: ಕಾರ್ಯಕ್ರಮಕ್ಕೆ ಕರೆ ಮಾಡ್ಲಿ.
1: ಹೌದು,
2: ಭಾಗವಹಿಸುವ
1: ಈಗ ಕಾರ್ಯಕ್ರಮ ಕೂಡ ಕೇಳ್ತಾ ಇದಾರೆ. ಅವರ ಮನೆಗಳಲ್ಲಿ ಪುಟ್ಟ ಮಕ್ಕಳು ಇರ್ತಾರೆ, ಮತ್ತೆ ಈ ಸ್ಫೂರ್ತಿ ಕಾರ್ಯಕ್ರಮಕ್ಕೂ ಕೂಡ ಕರ್ಕೊಂಡ್ಬರ್.
0: ಮತ್ತೊಂದು ಹೇಳ್ಬಿಡ್ತೀನಿ ಮೇಡಮ್, ಈಗ ಕರೆ ಮಾಡ್ತಾರೆ ಅಂತ ನೀವು ಹೇಳಿದ್ ಬೇಡ ಅಂತ ಗೊತ್ತಾ. ಇನ್ನೊಬ್ಬರು ಕರೆ ಮಾಡಿದ್ರು, 2 ವರ್ಷ ಆಗತ್ತೆ ಅವರು ಟ್ರೈ ಮಾಡೋದು, ಇಲ್ಲ ಅವರಿಗೆ. ಮತ್ತೆ ನಿನ್ನೆ ರಜೆ ಮಾಡಿದ್ರು ಕರೆ ಮಾಡಿದಂತೆ, ಈಗ ಕರೆ ಮಾಡ್ತಾರೆ ಅಂತ ಹೇಳುದೇ ಬೇಡ.
1: ಬೇಡ, ಮಾಡ್ತಾನೆ ಇರ್ತಾರೆ.
0: ಸ್ವಲ್ಪ ಕಡಿಮೆ ಆದ್ರೆ ಕರೆ ಮಾಡ್ತಾರೆ ನೋಡಿ. ಈ ಪರಾಜಿಯಲ್ಲಿ 1000 ಜನ ಇದ್ದಾರೆ ಮಡಿಕೇರಿ ಆಕಾಶವಾಣಿ ಫೋನ್ ಮಾಡೋಕೆ ಕಾದುಕೊಂಡು.
1: ಓಹೋಹೋ, ಸರಿ ಸರಿ ಸರಿ.
0: ಅದಕ್ಕೆ ನೀವು ಹೀಗೆ ಕಡತ ಮರಿ ಮಾಡ್ತಾ ಇರಿ ಹೇಳುದೇ ಬೇಡ.
1: ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರೆ,
0: ಈಗ ಕರೆ ಮಾಡ್ತಾರೆ ಅಂತ ಹೇಳುದೇ ಬೇಡ.
1: ನೋಡಿ, ನೀವು ಒಂದು ಒಂದು ಸೂಕ್ಷ್ಮ ಸಂಗತಿಯನ್ನ ಗ್ರಹಿಸಿ ತಿಳಿಸ್ತ್ರಿ. ಉತ್ತಮ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ರೆ ಜನರಿಗೆ ಅಂದ್ರೆ ಶ್ರೋತೃಗಳಿಗೆ ಸಹಾಯ ಆಗುತ್ತೆ.
0: ನೋಡಿ, ನಾನೀಗ ಫೋನ್ ಮಾಡಿದ್ರೆ ತೊಂದ್ರೆ ಇಲ್ಲ, ಈಗ ಕೇಳಿದೆ ಆಡಂತ ಕೇಳುವಾಗ ಯಾರು ರೇಡಿ ಕೇಳುದಿಲ್ಲ, ಕೇಳುವುದು ಕಡಿಮೆ ಆಗ್ತದೆ. ಕೂತ್ಕೊಂಡೇ ಎಷ್ಟು ಸಲ ಆಡು ಕೇಳಿದನ್ನೇ ಕೇಳ್ತಾರೆ ಕೆಲವರು, ಮತ್ತೆ ಕೇಳುವುದು ಕಡಿಮೆ ಆಗುತ್ತೆ ಅಂತ. ಈ ಪರಾಜಯ ವಿಷಯ ನಾನು ಹೇಳಿದ್ದು ಇದೆಂತ, ಯಾವಾಗ ನೋಡಿದ್ರು ಒಂದೇ ಆಡು, ಅದೇ ರಾಗ, ಅದೇ ಹಾಡು ಇರ್ಬಾರ್ದು.
1: ಸ್ವಲ್ಪ ಈಗ ಬೇರೆ ಶ್ರೋತೃ
0: ಕರೆ ಮಾಡಿದ್ರೆ ಏನ್ ನಾನು ಹೇಳೋಲ್ಲ, ಹೇಳಿದೆ ಯಾಕೆ ಹೇಳು ಸುಮ್ಮನೆ, ಅದು ಬೇಸರ.
1: ಅವರು ಇವಾಗ ನಿಮ್ಮ ಮಾತನ್ನ ಅವರು ಕೇಳಿಸ್ಕೊಳ್ತಾ ಇದ್ದಾರೆ, ತಿದ್ದುಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ.
0: ನನ್ ಚಿತ್ರ ಯಾವ್ದು ಹೇಳ್ಬಿಡ್ತೀನಿ. ನನಗೆ ತವರು ಮನೆ ಉಡುಗೊರೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಸಂಗಡಿ ಆಡಿದ ಹೊಸ ಸುಮ್ಮಲು
1: ಹಾಡು ಹೇಳಿ ಒಂದ್ 2 ಸಾಲು.
0: ಇಲ್ಲಿ ಮಳೆ ಬರ್ತಾ ಇದೆ, ಜೋರು ಮಳೆ.
1: ತುಂಬಾ ಒಂದು ಇದು ನೋಡಿ, ಶುಭ ಸುದ್ದಿ ಅಂದ್ರೆ ಒಂದು ವಾಕ್ಯ ಹೇಳ್ತಾರೆ, ಒಂದು ನುಡಿಗಟ್ಟು.
2: ಅಲ್ಲ, ಪ್ರಯತ್ನ ಮಾಡಿ. ಈಗ ನೀವು ಕೆಲವು ವಿಷಯಗಳನ್ನ ನಮಗೆ ಹೇಳಿದ್ವಿ, ಆ ವಿಷಯದಲ್ಲಿ ಕೆಲವು ಏನು ಮೆಲ್ಲ ಹೇಳಿದ್ದು ಇದೆ, ಸಿಟ್ಟಲ್ಲಿ ಹೇಳಿದ್ದು ಇದೆ ಅಲ್ವಾ. ಆ ರೀತಿ ನಿಮ್ಗೆ ಹೇಳುವಂತ ಒಂದು ಪದ ಏನು ಅಂದ್ರೆ ಕಣ್ಣು ಕೆಂಪಾಗಿಸು ಅಂತ. ಹಂಗಂದ್ರೆ ಏನು ಏನು ಅರ್ಥ ಇರ್ಬೋದು ಅಂತ ಹೇಳ್ತೀರಾ? ಹೌದು, ಅಂದ್ರೆ ನಿಮ್ಮ ಮುಖದ ಭಾವನೆ ನನಗೆ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಸಿಟ್ಟು ಬರ್ತದೆ ಅನ್ನುವಂತದ್ದು ಅಲ್ವಾ?
0: ನಾನು ರಕುಂದೇವ್ ಮೇಡಮ್ ಹತ್ರ ಹೇಳಿ, ನನ್ನ ಒಪ್ಪ ಅಭಿಪ್ರಾಯ ಅಲ್ಲ ಇದು. ಯಾರು ಇಲ್ಲಿ ಮದನಾಡು ಹೋಟೆಲ್ ಗಪ್ಪು ಅವ್ರು ನನಗೆ ಫೋನ್ ಮಾಡ್ತಾನೆ, ತಮ್ಮಯ್ಯ ಅವ್ರು ಹೇಳ್ತಾರೆ, ಧೀರ್ಧರ ಪಂಗಾಜೆ ಅವರೆಲ್ಲ ಫೋನ್ ಮಾಡಿ ಹೇಳ್ತಾರೆ.
1: ಇಲ್ಲ ಇಲ್ಲ, ನೀವು ಹೇಳಿದಂತಹ
0: ಕೇಳಿದೆ ಇದು ಬೇಡ ಅಂತ
1: ಅಲ್ಲ, ನಿಮ್ಮ ಸಂಗತಿ ಉತ್ತಮವಾದದ್ದು. ಈ ರೀತಿ ಅಭಿಪ್ರಾಯಗಳನ್ನ ಮಡಿಕೇರಿ ಆಕಾಶವಾಣಿ ಆಹ್ವಾನಿಸುತ್ತೆ ಮತ್ತೆ ಪ್ರೋತ್ಸಾಹಿಸುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು, ಹಾಗಾಗಿನೇ ನೇರ ಪ್ರಸಾರದ ಕಾರ್ಯಕ್ರಮಗಳು ಇರೋದು. ನೀವು ಹೇಳಿದಂತಹ ಪ್ರತಿಯೊಂದು ಈಗ ನಮ್ಮ ಇತರ ಶ್ರೋತೃಗಳು ಕೇಳ್ತಾ ಇದ್ದಾರೆ.
0: ನೀವು ಈಗ ಕರೆ ಮಾಡ್ತೀರಿ ಅಂತ ಹೇಳುದು ಬೇಡ.
1: ಹೇಳೋದು ಬೇಡ ಅಂತೀರಾ?
0: ಕರೆ ಮಾಡಿದ್ರೆ ನಿಮ್ಮ ಇವರ ಸಿಬ್ಬಂದಿಗಳ ಹತ್ರ ಹೇಳಿ, ಕರೆ ಮಾಡುವವರು ಮಾಡ್ಲಿ, ಅವಾಗ ಅವರಿಗೆ ಬೇಸರ ಆಗುದು ಬೇಡ ಅಂತ.
1: ಆಕಾಶವಾಣಿಯ ನಿಯಮ ಅಲ್ಲ, ಒಂದು ಕೃತಜ್ಞತಾ ಪೂರ್ವಕವಾಗಿ ಈಗ ಅಬೂಬಕರ್ ಕರೆ ಮಾಡಿದ್ದಾರೆ, ನಾವು ಹೀಗೆ ಕರೆ ಮಾಡ್ತಾ ಇರಿ ನಮಸ್ಕಾರ ಅಂತ ಹೇಳೋದು ಹಿಂದಿನಿಂದ ಬಂದಿದೆ, ಹಾಗಾಗಿ ಹೇಳ್ತೀನಿ.

0: ಇಲ್ಲ, ನೀವು ಉತ್ತರ ಕೊಟ್ಟಿದ್ದೀರಿ ಬಿಡಿ, ಅದಕ್ಕೆ ತುಂಬಾ ಖುಷಿ ಆಯ್ತು.
1: ಆಯ್ತು, ನಿಮ್ಮ ಸಲಹೆಯನ್ನ ನಾವು ಸ್ವೀಕರಿಸಿರ್ತೀವಿ.
2: ಪುಷ್ಪರಾಗಿದ್ದಾನೆ, ಅವನು ಕೇಳಿದ ಹಾಡು ಕೇಳುವುದಿಲ್ಲ, ಬೇರೆ ಬೇರೆ ಕೇಳ್ತಾನೆ ನೋಡಿ. ಅವನು ಪುಷ್ಪರ ಬೈಸರಿ ಪುಷ್ಪರಾಗಿದ್ದಾನೆ ಅಲ್ಲ ಅವನು, ಗಂಗಪ್ಪ ನೋಡಿ ಅವ್ರು ಹಾಗೆ ನಿಲ್ಸೋ ಹಾಗೆ. ಗಂಗಪ್ಪ ಅಂತ ಹೇಳಿ ಇಬ್ಬರು ಫೋನ್ ಮಾಡ್ತಾರಲ್ಲ ಗಂಗಾವತಿಯಿಂದ, ಕೇಳಿದ ಹಾಡನ್ನು ಕೇಳುದಿಲ್ಲ.
0: ಅಂದ್ರೆ ಎಷ್ಟು ಆಸಕ್ತಿಯುತವಾಗಿ ಕಾರ್ಯಕ್ರಮವನ್ನ ಕೇಳ್ತೀರಾ ನೀವು ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ನಮಸ್ಕಾರ. ಈಗ ಉಮೇಶ್, ಈಗ ಅವರು ಹಲವು ಸಂಗತಿಗಳನ್ನ ಹೇಳಿದ್ರು, ನಮ್ಮ ಇತರ ಶ್ರೋತೃಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಕೇಳಿದ ಹಾಡನ್ನೇ ಕೇಳಿದ್ರೆ ನಮಗೂ ಕೇಳೋದಿಕ್ಕೆ ಬೇಸರ ಆಗುತ್ತೆ ಅಂತ.
1: ಹೌದು.
0: ಈಗ ನಮ್ಮ ಹಾಡಿನ ಶೀರ್ಷಿಕೆ ಏನಿದೆ, ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನನ್ನೆದೆಯ ಹಾಡು ಅಂತ.
1: ಹೌದು
0: ಅಲ್ವಾ? ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಯಾವ ಹಾಡು ಇಷ್ಟ ಆಗುತ್ತೆ ಅದನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಆ ಹಾಡನ್ನ ಇತರರು ಕೂಡ ಕೇಳ್ತಾರಲ್ಲ, ಹಾಗಾಗಿ ಅಬೂಬಕ್ಕರ್ ಅವರ ಮಾತುಗಳು ಸೂಕ್ತ ಅಂತ ಅನ್ಸುತ್ತೆ. ಇತರ ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳಿ ತಿದ್ಕೊಳ್ಳಿ ಅಂತ ಹೇಳೋಣ. ಈಗ ಒಂದು ಏನೋ ಇಟ್ಕೊಂಡಿದ್ದೀರಾ, ಒಂದು ದಾಖಲೆ ಇಟ್ಕೊಂಡಿದ್ದೀರಾ, ಪೇಪರ್ ಏನದು ಅಂತ. ನಾವು ಕನ್ನಡದಲ್ಲಿ ಬಳಸುವ ಅಚ್ಚ ಕನ್ನಡ ಪದಗಳು, ದೇಶಿ ಪದಗಳು ಅಂತೇನೋ ಬರ್ಕೊಂಡಿದ್ದೀರಾ, ಕೊಡಿ ಇಲ್ಲಿ ನಾನು ನೋಡ್ತೀನಿ. ನಾವು ಕನ್ನಡದಲ್ಲಿ ಬಳಸುವಂತಹ ಅಚ್ಚ ಕನ್ನಡ ಪದಗಳು ದೇಶಿ ಪದಗಳು, ಇವು ಮೂಲ ಕನ್ನಡ ಭಾಷೆಯ ಪದಗಳಾಗಿವೆ. ಅಂದರೆ ನೀವು ನಮ್ಮ ಶ್ರೋತೃಗಳಿಗೆ ಕನ್ನಡ ಭಾಷೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ ಅಂತ ಬರ್ಕೊಂಡು ಬಂದಿದ್ದೀರಲ್ವಾ? ನಾವು ಬಳಸುವಂತಹ ಎಲ್ಲ ಪದಗಳು ಮೂಲ ಕನ್ನಡ ಪದಗಳಲ್ಲ, ಕೆಲವು ಪದಗಳು ಬೇರೆ ಭಾಷೆಯಿಂದ ಬಂದಿವೆ. ಇವು ಕನ್ನಡಕ್ಕೆ ಬಂದು ಕನ್ನಡ ಪ್ರತ್ಯಯಗಳನ್ನು ಹೊಂದಿ ಕನ್ನಡ ಶಬ್ದಗಳೇ ಆಗಿವೆ. ಇವುಗಳೆಲ್ಲ ಅನ್ಯ ದೇಶೀಯ ಪದಗಳು. ಈಗ ಕನ್ನಡಕ್ಕೆ ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಪೋರ್ಚುಗೀಸ್, ಇಂಗ್ಲಿಷ್ ಮೊದಲಾದಂತಹ ಭಾಷೆಗಳಿಂದ ಸಾವಿರಾರು ಭಾಷೆಗಳು ಪದಗಳು ಬಂದಿವೆ, ಸಾವಿರಾರು ಪದಗಳು ಬಂದಿವೆ. ಇದರಿಂದ ಕನ್ನಡ ಭಾಷೆಯ ಪದ ಸಂಪತ್ತು ಹೆಚ್ಚಿದೆ ಅನ್ನೋದು ಅಂತ. ಮತ್ತು ಉದಾಹರಣೆಗಳನ್ನು ನೀವು ಹೇಳಿ, ದೇಶಿ ಪದಗಳಿಗೆ ಉದಾಹರಣೆ.
1: ದೇಶಿ ಪದ ಅಂತ ಹೇಳಿದರೆ ಈಗ ಉದಾಹರಣೆ ಬೆಲ್ಲ, ನೀರು, ಹುಲ್ಲು, ಹೊಲ, ಆಟ, ಈ ರೀತಿಯಾದಂತಹ ಪದಗಳು.
0: ಅನ್ಯ ದೇಶೀಯ ಪದಗಳಿಗೆ ಉದಾಹರಣೆ.
1: ಅನ್ಯ ದೇಶೀಯ ಅಂದ್ರೆ ಈಗ ಕೆಲವು ಸಂಸ್ಕೃತದಿಂದ ಬಂದಿರ್ತದೆ, ಇಂಗ್ಲಿಷ್ ಇಂದ ಬಂದಿರ್ತದೆ, ಪೋರ್ಚುಗೀಸ್ ಇಂದ ಬಂದಿರ್ತದೆ. ಆ ರೀತಿ ನೋಡೋದಾದ್ರೆ ಸಂಸ್ಕೃತ ಭಾಷೆಯಿಂದ ಬಂದಂತ ಕೆಲವು ಪದಗಳು ತಗೊಳ್ಳೋದಾದ್ರೆ ಸಂಗಮ, ಕುಮಾರ, ಅರಣ್ಯ, ಸಹೋದರಿ, ಈ ರೀತಿಯಾದಂತಹ ಪದಗಳು.
0: ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಪದಗಳು
1: ಈಗ ನಾವು ಮನೆಯಲ್ಲಿ ಬಳಸುವಂತ ಲೈಟು, ಲೈಟು ಅಂತ ಹೇಳ್ತೀವಿ, ವಿದ್ಯುತ್ ಅನ್ನಲ್ಲ ಲೈಟು ಅಂತೀವಿ. ಮತ್ತೆ ಬ್ಯಾಂಕು, ಪೆನ್ನು, ಬುಕ್ಕು, ಸ್ಕೂಲು, ಬಸ್ಸು, ಈ ರೀತಿಯಾದಂತ ಕೆಲವು ಪದಗಳು.
0: ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಪದಗಳು
1: ಅಲಮಾರು, ಅಲ್ಲಿಂದ ಪಾದ್ರಿ, ಸಾಬೂನು, ಬಟಾಟೆ, ಅನಾನಸ್ಸು, ಈ ರೀತಿಯಾದಂತ ಕೆಲವು ಪೋರ್ಚುಗೀಸ್ ಪದಗಳು.
0: ಇನ್ನು ಕಡೆಯದಾಗಿ ಪರ್ಷಿಯನ್ ಭಾಷೆಯಿಂದ ಬಂದಂತ ಪದಗಳು
1: ದಿವಾನ, ಸರ್ದಾರ, ದೌಲತ್ತು, ಸರ್ಕಾರ, ತಹಶೀಲ್ದಾರ, ಈ ರೀತಿಯಾದಂತ ಕೆಲವು ಪದಗಳು.
0: ಒಂದು ಉತ್ತಮ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತ ನೀವು ತಯಾರಿ ಮಾಡ್ಕೊಂಡು ಬಂದಿದ್ರಿ, ಈಗ ತಿಳಿಸಿದ್ದೀರಾ. ಈಗ ಅಬೂಬಕರ್ ಅವರ ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ.

0: ಇದುವರೆಗೆ
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.
2: ತಾಂತ್ರಿಕ ಸಹಕಾರ ಕೆಪಿ ಶಿವಾನಂದನ್ ಹಾಗೂ ಸೋಮಶೇಖರ್ ಎಸ್.
0: ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಮೂಡಿ ಬಂತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಖು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ದತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ ಮತ್ತು ವಿಶೇಷವಾಗಿ ಇವತ್ತಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953ರಲ್ಲಿ ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ

0: ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯು. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
2: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ

0: ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
1: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾವು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾವು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹುರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
1: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರವರೇ?
3: ಇಸ್ಲಾಮಿನ 4ನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು

0: ಲಾವ್ ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
1: ಹಾಗಾದರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
2: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುಆವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುಆವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
0: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
2: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಹಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರೆಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು.

0: ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು ನಾಲ್ಕು ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ್ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾನ್ ಹುಸೇನ್ ರಲಿಯಲ್ಲಾಹು ಅನ್ಹು ರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶಿರಾ ಅಯ್ಯೂಬ್. ನಮಸ್ಕಾರ.
3: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:05.
1: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಹೃದಯ ಅನ್ನೋದು ಒಂದು ವಿಸ್ಮಯಕಾರಿ ಆರ್ಗನ್. ಹಂಗಾದ್ರೆ ಭಗವಂತ ಎಂತಹ ಅಂಗ ಅಂದರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳ್ಬೋದು ಅಂದರೆ, 6 ವಾರ ಗರ್ಭಕೋಶ, ಗರ್ಭದಲ್ಲಿರುವಂತಹ 6 ವಾರದಲ್ಲಿ ಅದು ಮಿಡಿತ ಶುರುವಾಗುತ್ತೆ. ಅದು ಮಿಡಿತ ಶುರುವಾದರೆ ಮನುಷ್ಯ ಉಸಿರೋ ತನಕ ಮಿಡಿತಾನೇ ಇರಬೇಕು, ಅದಕ್ಕೆ ನಾನ್ ಸ್ಟಾಪ್.
5: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜೂನ್ 27 ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕುಗ್ರಾಮದಲ್ಲಿ ಜನಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಉನ್ನತ ವ್ಯಾಸಂಗದಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿಯೇ ಮುಂದುವರೆದು ಇಂದು ಖ್ಯಾತ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಇದೆ.
4: ಡಾಕ್ಟರ್, ದೇವರು ಒಂದು ನನಗೊಂದು ವರ ಕೊಟ್ಟಿದ್ದಾನೆ, ಎಲ್ಲಾ ಜನಗಳನ್ನು ನೋಡುವಂತ ವರ ಕೊಟ್ಟಿದ್ದಾನೆ. ಕಳ್ಳನ್ ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸವ್ನು ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ರು ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತರು ಎಲ್ಲರೂ ನೋಡ್ತೀನಿ, ಎಲ್ಲರೂ ನೋಡ್ತೀನಿ.
5: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಸಂಜೆ 5 ಗಂಟೆಗೆ.
4: ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿದೆ. ಇದು ಸೈಂಟಿಫಿಕ್ ಕಾರ್ಡ್ಲಿಸ್ಟ್ ಆಗಿ ಹೇಳ್ತಾ ಇದ್ದೀನಿ.
6: ಹೃದಯ ತುಂಬಿ ಹಾಡುವೆ.
5: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.
2: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.
3: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನ ಬಂದಂತೆ ಬಿಸಾಡುವುದು ಬೇಡ.
4: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
3: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
4: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
3: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
1: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ, ಸರಿಯಾಗಿ ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿ ಇರುತ್ತೆ. ಹಾಗೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
2: ಅಂದ್ರೆ ಒಂದ್ ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ, ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜ್ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು ಎರಡು ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ ಎರಡು ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ ಎರಡು ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆಯಾಗಿಯೂ, ಡೆವಲಪ್ಮೆಂಟ್ ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆಯಾಗಿಯೂ ನೋಡ್ತೀವಿ. ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲದೂ ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡುವುದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಮಗು ಈಗ ರೆಸ್ಪಾಂಡ್ ಮಾಡುವಂತದ್ದು, ನಾವೇನೇ ಹೇಳಿದ್ರು ನಗು ಅಂತದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
1: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನ ವಿವರವಾಗಿ ತಿಳಿಸಿ ಡಾಕ್ಟರ್.
2: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರು ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ, ಬೆಳವಣಿಗೆ ಅಂತ ಬಂದಾಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5 to 3.5, ಅಂದ್ರೆ 2.5 kg ಇಂದ 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ, ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೇನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗುತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ಸೊ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ BP ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5 to 3.5 kg ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಏನು ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದೆಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹುಟ್ಟಿ ಮೊದಲ 10 ದಿನ ಮಗುವಿನ ತೂಕದ 10-15% ತೂಕ ಇಳಿಕೆ ಆಗತ್ತೆ ಪ್ರತಿ ಮಗುದು ಅಷ್ಟೇ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು ಅಥವಾ ಹಾಸ್ಪಿಟಲ್ ಇರ್ಬೇಕಾರನೇ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ. ಹುಟ್ಟಿ ಮೊದಲನೇ 10 ದಿನ 10-15%. ಈಗ ಉದಾಹರಣೆಗೆ ಒಂದ್ ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ದಿನಗಳಲ್ಲಿ ಒಂದು 300 gram ತನಕ ತೂಕ ಇಳಿಬಹುದು, 300-400 gram ತನಕ, ಇದು ನಾರ್ಮಲ್. ಅದ್ರ ನಂತರ ಪ್ರತಿದಿನ 20-30 gram ತೂಕ ಬರ್ತಾ ಹೋಗುತ್ತೆ,
1: ಹೆಚ್ಚಾಗ್ತಾ
2: ಹೋಗುತ್ತೆ.

0: ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದು ಅಂದಾಜಲ್ಲಿ 500 ರಿಂದ 700 ಗ್ರಾಮ್ ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು ಮೊದಲ 5-6 ತಿಂಗಳ ತನಕ. ತದನಂತರ 400 ರಿಂದ 500 ಗ್ರಾಮ್ ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 ಕೆಜಿ ಇರೋ ಮಗು 5ನೇ ತಿಂಗಳಿಗೆ ಅಥವಾ 6ನೇ ತಿಂಗಳು ತುಂಬೋದ್ರಲ್ಲಿ 6 ಕೆಜಿ ಆಗತ್ತೆ. 1 ವರ್ಷ ತುಂಬೋದ್ರಲ್ಲಿ 9 ಕೆಜಿ ಆಗತ್ತೆ. 2 ವರ್ಷ ತುಂಬೋ ತನಕ ಹುಟ್ಟಿದ ತೂಕ 4ರಷ್ಟಾಗತ್ತೆ, ಅಲ್ಲಿಗೆ 12 ಕೆಜಿ ಬರುತ್ತೆ. ಸೊ ಹಾಗೆ 3 ವರ್ಷ ತುಂಬೋದ್ರಲ್ಲಿ ಅದು 4ರಷ್ಟು ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ, ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 ಗ್ರಾಮ್ ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪತಿರೋ ಮಗುವಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳು ಇಷ್ಟು ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5, 2.5, 3.5 ತಿಂಗಳು ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ, ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋ ಅಂತದ್ದು. ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನು ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆ ತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಆ ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೇನೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ? ಎತ್ತರ ಬೆಳೆಯುವಂತದ್ದು, ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ. ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶ್ವಲಿ ಹುಟ್ಟಿದ ಮಕ್ಕಳು ಆವ್ರೇಜ್ 45-50 ಸೆಂಟಿಮೀಟರ್ ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂಥದ್ದು. ಸೊ ಆ ಥರದ್ರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಈಗ ಒಂದು ಮಗು 50 ಸೆಂಟಿಮೀಟರ್ ಉದ್ದ ಇತ್ತು ಹುಟ್ಟುವಾಗಲೇ ಅಂತ ಆದರೆ, ನಿಮಗೆ 3 ತಿಂಗಳು ತುಂಬೋ ತನಕ 60 ಸೆಂಟಿಮೀಟರ್ ಆಗುತ್ತೆ, 6 ತಿಂಗಳು ತುಂಬೋ ತನಕ 65, 1 ವರ್ಷಕ್ಕೆ ಬರುವಾಗ 75 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 ಸೆಂಟಿಮೀಟರು, 4ನೇ ವರ್ಷಕ್ಕೆ 100 ಸೆಂಟಿಮೀಟರ್ ಆಗಿ ಪ್ರತಿ ವರ್ಷಕ್ಕೂ 5-6 ಸೆಂಟಿಮೀಟರ್ ಬೆಳೀತಾ ಹೋಗುತ್ತೆ 12 ವರ್ಷ ತನಕ. ಈ ರೂಲ್ ಎಲ್ಲಾ ಮಕ್ಕಳಿಗೂ ಹಿಂಗೇನಾ, ಈಗ 1 ವರ್ಷದ ಮಗು 75 ಸೆಂಟಿಮೀಟರ್ ಇರ್ಬೇಕಾ? ಇಲ್ಲ, ಹುಟ್ಟಿದಾಗ ಎಲ್ಲಾ ಮಕ್ಕಳು 50 ಸೆಂಟಿಮೀಟರ್ ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು 46 ಇರ್ಬೋದು. ಈಗ ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನು ಹೋಗ್ತಿರ್ಬೋದು ಏಜಿಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ ಒಂದು 33-35 ಸೆಂಟಿಮೀಟರ್ ಅಷ್ಟು ಇರುತ್ತೆ, ಅದು ನಮಗೆ 1 ವರ್ಷಕ್ಕೆ ಬರೋ ತನಕ ಒಂದು 40-45 ಸೆಂಟಿಮೀಟರ್ ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೇ, ಹುಟ್ಟಿದಾಗ ತಲೆಗಿಂತ ಒಂದು 2-3 ಸೆಂಟಿಮೀಟರ್ ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲುತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡಲೇ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ ಮಾಡ್ತಾರೆ. ಮಗು ದಪ್ಪ ಇಲ್ಲ ಅಂದ್ಕೂಡ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ದು ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ
1: ಗಮನಿಸ್ಬೇಕಾಗುತ್ತೆ.
0: ಇದೆಲ್ಲಾ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನೋ ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದ್ದೀರಾ, ಪೌಷ್ಟಿಕ ಆಹಾರ, ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೆ ಏನೇ ಅನುಮಾನ ಬಂದ್ರು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವ್ರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದು ಬೇಡ ಅಂತ ಹೇಳ್ತೀರಲ್ವಾ? ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ, ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ, ಇದರಲ್ಲಿ ಏನೇನು ಬರುತ್ತೆ ಡಾಕ್ಟ್ರೆ?
0: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನ್ ಬರುತ್ತೆ, ಮಗು ಕತ್ ನಿಲ್ಲುವಂಥದ್ದು ಇರ್ಬೋದು, ಅಥವಾ ಕೂರುವಂಥದ್ದು, ನಡೆಯುವಂಥದ್ದು, ನಿಲ್ಲುವಂಥದ್ದು, ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್, ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಗಳೇನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂಥದ್ದು. ಕತ್ ನಿಲ್ಲೋದು ಶುರುವಾಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ ನಿಲ್ಲುವಂಥದ್ದು. ನೆಕ್ಸ್ಟ್ ಬರುವಂಥದ್ದು

0: ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಳ್ಚ್ಕೊಳ್ಳೋದೇನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂಥದ್ದು. ನೆಕ್ಸ್ಟ್ ಬರೋದು ಕೂರೋದು, ಮಗು ಅದು ತನ್ನದೇ ಸಪೋರ್ಟಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, ಎರಡು ಕೈನು ಮುಂದೆ ಊರಿಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ ಎರಡು ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು 6ನೇ ತಿಂಗಳು, 6ರಿಂದ 8 ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದಲ್ಲೇ ಕೂರುವಂತದ್ದು 8ನೇ ತಿಂಗಳಿಗೆ ಬರುತ್ತೆ, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ವ, ಅಂಬೆಗಾಲ್ ಹಾಕೋದು 9ನೇ ತಿಂಗಳಿಂದ 12ನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್, ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲೋದನ್ನ ಕಲಿಯತ್ತೆ, ಅದು 10ರಿಂದ 12ನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಇಲ್ದಲೆ ನಿಲ್ಲುವಂತದ್ದು, ಮತ್ತೆ ಕೆಲವೊಂದು ಒಂದ್ ಅಥವಾ 2 ಹೆಜ್ಜೆ ಹಾಕುವಂತದ್ದು ಸಪೋರ್ಟ್ ಇಲ್ದಲೆ. 12ರಿಂದ 14 ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ, ಅದಕ್ಕೋಸ್ಕರ ಆಮೇಲೆ ನಡಿಲಿಕ್ಕೆ ಶುರು ಆಗತ್ತೆ 14ನೇ ತಿಂಗಳಿಂದ. 14ರಿಂದ ಮತ್ತೆ 16-18 ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲು ಹತ್ತುವಂಥದ್ದು, ಸಪೋರ್ಟ್ ಇಟ್ಕೊಂಡು ಹತ್ತುವಂಥದ್ದು. 2ನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂಥದ್ದು. 3ನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್ ಒಂದೊಂದು ಕಾಲು, ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂಥದ್ದು. ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, 3 ಚಕ್ರದ ಸೈಕಲ್ ನೋಡಿರ್ತೀರ ಅದನ್ನು ತುಳಿಯುವಂಥದ್ದು, ಇದೆಲ್ಲ ಗ್ರಾಸ್ ಮೋಟರ್ ಅಂತ ಹೇಳ್ತೀವಿ.
1: ಕಣ್ಣಿಗೆ
0: ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ ಮಕ್ಕಳದ್ದು.
1: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗುತ್ತೆ ಮಗುವಿಂದ ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರಾ, ಏನ್ ಹೇಳ್ತೀರಿ ಡಾಕ್ಟರ್?
0: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು 3ರಿಂದ 5 ತಿಂಗಳು ಅಂದ್ಕೊಂಡ್ಲೆ ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ. ಕತ್ತಿ ನಿಲ್ಲುವಿಕೆ ಕೂರೋದು 6ರಿಂದ 8 ತಿಂಗಳು, ಯಾವುದೇ ಬೆಳವಣಿಗೆಗೂ ಒಂದು ರೇಂಜ್ ಅಂತ ಇದೆ. 6ನೇ ತಿಂಗಳಿಗೆ ಆಗ್ಬೇಕು, 5ನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ. ಪ್ಲಸ್ ಆರ್ ಮೈನಸ್ 2 ಮಂತ್ಸ್ ಅಂತ ಹೇಳ್ತೀವಿ. ಇನ್ನೊಂದು ತಿಂಗಳ ಅಥವಾ 2 ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, 5 ತಿಂಗಳ ತನಕನು ಕೂತಿಲ್ಲ ಕತ್ತು, 6ನೇ ತಿಂಗಳು 7 ತಿಂಗಳ ತನಕ ನೋಡ್ಬೋದು. ಕೂರೋದು 6ರಿಂದ 8 ತಿಂಗಳು ಅಂತ ಹೇಳ್ತೀವಿ ಸಪೋರ್ಟ್, ಬಟ್ 10 ತಿಂಗಳ ತನಕನು ನೀವು ವೇಟ್ ಮಾಡ್ಬೋದು ಮಗು ಕೂರ್ತಿಲ್ಲ ಅಂತ. ನಡೆಯೋದು ಅಷ್ಟೇ, 1ರಿಂದ ಅಂದ್ರೆ 12ನೇ ತಿಂಗಳಿಂದ 14 ತಿಂಗಳಂತ ಹೇಳಿದ್ರು 16 ಅಥವಾ 18ವರೆಗೂ ಇಂಡಿಪೆಂಡೆಂಟ್ ಆಗಿ ನಡೀಲಿಕ್ಕೆ ವೇಟ್ ಮಾಡ್ಬೋದು. ಅಂದ್ರೆ ಯಾವಾಗ 18 ತಿಂಗಳು ಅಂದ್ರೆ 1.5 ವರ್ಷ ಆಯ್ತು, ಮಗು ಒಂದು ಸಪೋರ್ಟ್ ಕೂಡ ಇಟ್ಕೊಂಡು ನಡೀತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಾಗ ನೀವು ತಕ್ಷಣ ಬರ್ಬೇಕಾಗತ್ತೆ ವೈದ್ಯರನ್ನ ಕಾಣ್ಲಿಕ್ಕೆ.
1: ಹಾಗೆ ಇನ್ನೊಂದು ಹೇಳಿದ್ರಿ ಫೈನ್ ಮೋಟಾರ್ ಅಂತ.
0: ಹೌದು
1: ಅಂದ್ರೆ
0: ಫೈನ್ ಮೋಟಾರ್ ಏನಾಗುತ್ತೆ ಅಂದ್ರೆ, ಇವಾಗ ಇದು ಬೆಳವಣಿಗೆನೆ, ನಮ್ಮ ಕೈ ಕಾಲು ಯೂಸ್ ಮಾಡಿ ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ. ಅಂದ್ರೆ ಮೈನ್ಯೂಟ್ ಅಲ್ಲಿ ಅಂದ್ರೆ, ಉದಾಹರಣೆಗೆ ಮಗು ಒಂದು, ನೀವ್ ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ 2 ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ 4ನೇ ತಿಂಗಳಲ್ಲಿ. 6ನೇ ತಿಂಗಳಿಗೆ ಬರುವಾಗ ನೀವ್ ಏನಾದ್ರೂ ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು. ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೀವಿ, ಅದು ಒಂದೇ ಕೈಯಲ್ಲಿ ಹಿಡುವಂತದ್ದು. ನೆಕ್ಸ್ಟ್ ಒಂದು 7-8 ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂತದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಒಂದ್ ಕೈಯಿಂದ ಇನ್ನೊಂದು ಕೈಗೆ ಅದ್ಲು ಬದಲು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬರುವಂತದ್ದು, ನೀವ್ ಏನೇ ಪೆನ್ ಕೊಟ್ರು ನೀವು ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರೆ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡುವಂಥದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 ವರ್ಷ ಅಥವಾ ವರ್ಷದ ಮೇಲೆ 2 ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ 3 ಬೆರಳಲ್ಲಿ ಹಿಡ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. 15ನೇ ತಿಂಗಳಿಂದ 18 ತಿಂಗಳು ಬರೋವರೆಗೆ ಮಗು, ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ 3 ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ 2ನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. 2ರಿಂದ 3ನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತು ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮ್ಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ
1: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
0: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತಲ್ಲ.
0: ಹೌದು, ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು. ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್ ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂತದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. 2ನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ, ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ, ಇದನ್ನ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. 3 ತಿಂಗಳು ಆಗೋದ್ರಲ್ಲಿ ಮಗುಗೆ ಗೊತ್ತಾಗುತ್ತೆ ತನ್ನ ತಾಯಿ ಯಾರು. 6ನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು ಈಗ 6 ತಿಂಗಳು ಮೇಲಿನ ಮಕ್ಳಿಗೆ, 6, 8, 9 ತಿಂಗಳು ನೀವು ಎತ್ಕೊಳಕ್ ಹೋಗಿ ಯಾವ್ದೇ ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡುತ್ತೆ ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ

0: ಅವರು ನನಗೇನೋ ಮಾಡಿಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ ಮಕ್ಕಳಲ್ಲಿ, ಗೊತ್ತಾಗುತ್ತೆ. ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು 6 ತಿಂಗಳ ಮೇಲ್ಪಟ್ಟು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 9ರಿಂದ 10 ತಿಂಗಳು ಬರುವಾಗ ಟಾಟಾ ಮಾಡೋದು, ಬಾಯಿ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂಥದ್ದು ಇದೆಲ್ಲ ಶುರುವಾಗುತ್ತೆ 9ರಿಂದ 10 ತಿಂಗಳಲ್ಲಿ. 12ನೇ ತಿಂಗಳು ಅಥವಾ 1 ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದರೂ ಇದ್ರೆ ಬೇರೆ ಅಕ್ಕಪಕ್ಕದ ಮಕ್ಕಳ ಜೊತೆ ಹಿಂಗ್ ಬಾಲ್ ಹಾಕಿದ್ರೆ ಅದನ್ನ ವಾಪಸ್ ಹಾಕುವಂಥದ್ದು, ಬಾಲ್ ಪ್ಲೇ, ಸಿಂಪಲ್ ಆಟ ಏನಿರುತ್ತೆ ಆತರ ಆಡ್ಲಿಕ್ಕೆ ಶುರು ಆಗಿರುತ್ತೆ. ನೆಕ್ಸ್ಟ್ 2ನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದ್ರೆ ತಿಳಿಸುವಂಥದ್ದು, ನಂಗೆ ಮತ್ತೇನಾದ್ರು ಅವಶ್ಯಕತೆಗಳನ್ನ ತೋರಿಸುವಂಥದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂಥದ್ದು ನಂಗೆ ಬರ್ತಾ ಇದೆ ಅಂತ ಯಾವ್ದಾದ್ರು ಮೂಲಕ, ಬಾಯಿ ಬಿಟ್ಟೆ ಹೇಳ್ಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂಥದ್ದು ಅಂದ್ರೆ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂಥದ್ದು ತಾಯಿಗೆ, ಅದು 1.5 ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ ಹೋಗೋದು, ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು ಅಥವಾ ಕಾರ್ ತೊಳಿತಾ ಇದ್ರು, ತಾನು ಹೋಗೋದು ಹೆಲ್ಪ್ ಮಾಡ್ಲಿಕ್ಕೆ, ಇಮಿಟೇಷನ್ ಮಾಡೋದು ಮತ್ತೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ಕೆ ಶುರು ಆಗೋದು, ಇದೆಲ್ಲ ನಿಮ್ಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗೆ ಕಂಡಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂತದ್ದು. ಮೊದಲು ಶುರು ಆಗೋದೇ ಅದು, ಗೊತ್ತಾಗೋದು ಅದು ಐ ಕಾಂಟ್ಯಾಕ್ಟ್, ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂತದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೆ ಇರುವಂತದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ. ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಬೇರಿದೇ ಇರುವಂತದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ 2-3ನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೀವಿ, ಈಗ 2-3 ಮಕ್ಕಳ ಜೊತೆ ಬಾಲ್ ಕ್ಯಾಚ್ ಆಡುವಂತದ್ದು. 3 ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ, ಅಂದ್ರೆ ಈಗ ಮಕ್ಕಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊ ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ಲದೆ ಇರುವಂತದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು, ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು? ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ, ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ? ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗಬೇಕು, ಇದ್ರ ಬಗ್ಗೆ ಏನಿದೆ, ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದಾನೆ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ, ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. 2 ಅಥವಾ 3 ತುಂಬಿ 3ನೇ ತಿಂಗಳ ಅಥವಾ 3ನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು ಆ ಹ್ಞೂ ಅಂತ ಎಲ್ಲ ಶಬ್ದಗಳು, ಅದನ್ನ ಕುಯಿಂಗ್ ಅಂತ ಹೇಳ್ತೀವಿ. ಸುಮ್ಮನೆ ಶಬ್ದಗಳು, ಈಗ ನಾವು ಮಾತಾಡಿಸಿದ್ರೆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ, ಅದು 3ನೇ ತಿಂಗಳಿಂದ ಶುರು ಆಗುವಂಥದ್ದು. ನೆಕ್ಸ್ಟ್ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 4ನೇ ತಿಂಗಳಲ್ಲಿ ನಾವು ನೋಡುವಂಥದ್ದು. 6ನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದಾನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗುತ್ತೆ, ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ತಾ ಹೇಳೋದು, ಪಾಪ ಪಾಪ ಹೇಳೋದು, ಮಾಮಾಮ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲೆಬಲ್ ಅಂತ ಹೇಳ್ತೀವಿ. 6 ತಿಂಗಳು ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 8-9 ತಿಂಗಳ ನಂತರ ಬೈಸಿಲೆಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ
1: ಎರಡೆರಡು ಅಕ್ಷರ.
0: ಅದು 8-9 ತಿಂಗಳಿಂದ 12 ತಿಂಗಳ ತನಕನು ನಮಗೆ ಟೈಮ್ ಇದೆ 2 ಅಕ್ಷರದ ಪದವನ್ನ ಹೇಳಲಿಕ್ಕೆ, ಆಯ್ತಾ? ನೆಕ್ಸ್ಟ್ 18 ತಿಂಗಳ ತನಕ 2 ಅಕ್ಷರದ 8ರಿಂದ 10 ಪದಗಳು ಹೇಳಿದ್ರೆ ಸಾಕು ನಮ್ಗೆ. ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರೂ ಈ ತರ 8ರಿಂದ 10 ಪದ ಬರ್ತಿದ್ಯಾ 1.5 ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ 2 ವರ್ಷಕ್ಕೆ ಬರುವವರೆಗೆ 2ರಿಂದ 3 ಪದಗಳನ್ನ ಜೋಡಿಸಿ ಹೇಳುವಂಥದ್ದು, ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. 3ನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂಥದ್ದು ಇದೆಲ್ಲ ಕಂಪ್ಲೀಟ್ ಆಗಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರಲ್ಲಿ ಏನಾಗುತ್ತೆ, ತುಂಬಾ ಜನದ ಕಂಪ್ಯಾರಿಸನ್ ಆಗುತ್ತೆ, ನಮ್ಮ ಮಗು 8 ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು 1 ವರ್ಷ ಆದ್ರೂ ಮಾತಾಡ್ತಾ ಇಲ್ಲ. ಈ ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂತ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮಾತಲ್ಲಿ ತುಂಬಾ ನೋಡ್ತೀವಿ. ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ ಮಾಡಬಹುದು, ಮಾತಾಡೋದು ನಾರ್ಮಲ್ ಇರುತ್ತೆ. ಹಂಗಂತ ನೀವು ವೇಟ್ ಮಾಡಿ ಕಾಯ್ತಾನೆ ಇರಿ, 3 ವರ್ಷ ಆದ್ರೂ 1 ಪದನೂ ಮಾತಾಡದೇ ಇದ್ರು ಮನೇಲಿ ಕಾಯ್ತಾ ಇರಿ ಅಂತ ಅಲ್ಲ. 1.5 ವರ್ಷದ ಮಗು ಅಪ್ಪ ಅಮ್ಮ ನೀರು ಹೀಗೆ ಒಂದ್ 8-10 ಪದ ಮಾತಾಡ್ತಿದ್ಯ, ನೀವು ಕಾಯಬಹುದು, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮಗು ಮುಂದೆ ಮಾತು ಬರುತ್ತೆ. 1.5 ವರ್ಷ ಆದ್ರೂ ಒಂದು ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮ್ಗೆಲ್ಲ ತೋರಿಸ್ತಾ ಇದೆ, ಬರೀ

0: ಮಧ್ಯದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮಗೆ ಒಂದು ಮೇನ್ ಇಂಡಿಕೇಶನ್ ಆಗುತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್ ಈ ರೀತಿ ಮಕ್ಕಳು ಮಾತು ನಿಧಾನ ಬರೋದ್ರಲ್ಲಿ?
0: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸ್ತೇ ಇರುವಂತದ್ದು, ಅದು ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೇನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲಿ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ, ಈಗ ನಾಲ್ಗೆಲ್ಲಿರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದ್ರ ನಂತರ ಆಗತ್ತೆ. ಇದನ್ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
1: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವರು
0: ಡಿಲೇ ಆಗುತ್ತೆ, ಕಾಗ್ನೇಟಿವ್ ಡಿಲೇ ಆಗುತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ನ ಹಾಕಿ ಕೊಟ್ಟಾಗ, ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ತಾಸುಗಟ್ಟಲೆ ಫೋನ್ ನ ನೋಡೋ ಮಗು, ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರು ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವೇನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ, ಗಮನಿಸಲ್ಲ, ಸೊ ಮಾತಾಡೋದಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು, ಅಳತ್ತೆ, ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳು ಆಗತ್ತೆ. 2 ವರ್ಷದ ಒಳಗಿನ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್ ಅಂತ
1: ಹೇಳ್ತಾರೆ,
0: ಕೊಡ್ಲೇಬಾರ್ದು. ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ, ಅಂತಂದ್ರೆ ತುಂಗತದಲ್ಲ ಆಗತ್ತೆ. ನಾವು ಹೇಳ್ತೀವಿ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 3 ವರ್ಷ ತುಂಬೋದ್ರಲ್ಲಿ 90% ಆಗೋಗುತ್ತೆ. ಸೊ ಇಷ್ಟರಲ್ಲಿ ಮಕ್ಕಳು ಎಲ್ಲದನ್ನ ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
1: ಈಗ ಪೋಷಕರು ಏನ್ ಮಾಡ್ಬೋದು ಡಾಕ್ಟರ್? ಹಾಗಾದ್ರೆ ಈಗ ಮಕ್ಕಳು ಕಲಿಕೆ ಚೆನ್ನಾಗಿ ಆಗ್ಬೇಕು ಅಂತ ನೀವು ಹೇಳಿದ್ರಿ, ಯಾವ್ಯಾವ ವಯಸ್ಸಲ್ಲಿ ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ, ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ, ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗಾಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟರ್?
0: ಪೋಷಕರು ಏನ್ ಮಾಡ್ಬೋದು ಅಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ, ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆಯನ್ನ ನೀವು ಗಮನಿಸ್ತಾ ಇರಿ. ಈಗ ಉದಾಹರಣೆಗೆ 3 ತಿಂಗಳಿಗೆ ಕತ್ ನಿಲ್ಬೇಕು, 3 ರಿಂದ 5 ತಿಂಗಳು ಅಂತ ಹೇಳಿರ್ತೀವಿ. ಇದರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನು. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ, ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ನೀವು ಮಗುವಿನ ಉಲ್ಟಾ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗುತ್ತೆ, ಕತ್ತು ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗುತ್ತೆ. ಕೂರ್ಸೋದ್ರಲ್ಲಿ ಈಗ 6 ತಿಂಗಳು ತುಂಬಿತು, ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೇ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೊಂದು 2-3 ಸರ್ತಿ, 1 3-4 ನಿಮಿಷ 5 ನಿಮಿಷ ಇಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10 ರಿಂದ 12 ತಿಂಗಳ ನಂತರ ನಿಲ್ಬೇಕು, ನಡಿಬೇಕು, ತಾನಾಗ್ ತಾನೆ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರಿಸುತ್ತೆ, ಈಗ ಇಂಟ್ರೆಸ್ಟ್ ತೋರಿಸುತ್ತೆ, ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡು ನಿಲ್ಲಕ್ ಟ್ರೈ ಮಾಡ್ತಾ ಇದೆ, ನೀವು ಹಿಡಿದು ನಿಲ್ಲಿಸುವಂತದ್ದು. ನೀವು ನಡೆಸ್ತಾ ನಡೆಸ್ತಾ ಮಗು ಕೈ ಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ 3-4 ತಿಂಗಳ ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ನಗುತ್ತೆ, ಎಕ್ಸ್ಪ್ರೆಷನ್ ಕೊಡುತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ಕೆ ಶುರು ಆಗತ್ತೆ. ಯಾವುದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡ್ಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂತದ್ದು ಆಗ್ಬಾರ್ದು. ಅಥವಾ ಈಗ ಮನೆಯಲ್ಲಿ ದೇವ್ರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದರಿಂದನೂ ಮಕ್ಕಳು ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗುತ್ತೆ, ಅದನ್ನ ಮಾಡ್ಬೋದು. ಈಗ 1-1.5 ವರ್ಷದ ಮಗು, ನಾವು ಹೇಳಿದ್ವಿ ಇಮಿಟೇಷನ್ ಬರಬೇಕು, ಸೋಷಿಯಲ್ ಅಲ್ಲಿ ಗ್ರೂಪ್ ಪ್ಲೇ ಬರಬೇಕು ಅಂತ ಅನ್ಬಿಟ್ಟು, ಮಗು ಬೆರೀತಾ ಇಲ್ಲ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿಲ್ಲ, ನೀವು ಸ್ಟಾರ್ಟ್ ಮಾಡಿ ಮಗುನ, ಸಣ್ಣ ಬಾಲ್ ತಗೊಂಡು ಬಾ ಆಟಾಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಕಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂತದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ಕೊಡು, ಅಥವಾ ಬಟ್ಟೆನ ಎತ್ಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವು ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲೇನೆ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
1: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ. ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ, ಈ ಕುರಿತಂತನೂ ವಿಸ್ತೃತ ಮಾಹಿತಿ ತಿಳಿಸಿದ್ರ ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ

0: ಕಡೆಯಿಂದ ನಮಸ್ಕಾರಗಳು.
1: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
3: ವನಿತಾ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ಗೃಹಿಣಿಯಾಗಿದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
4: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವದ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು

0: ವನಿತಾ ಭಟ್ ಅವರೇ ನಮಸ್ಕಾರ.
1: ನಮಸ್ತೆ.
0: ಗೃಹಿಣಿಯಾಗಿ ಇದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
1: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ದು ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
0: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
1: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವು ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದು ನನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ ಅಪ್ಪೆ ಮಿಡಿ, ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
0: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
1: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೆ. ಈಗ ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
0: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
1: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್ಲು, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನ್ನು ಗುರುತಿಸಿಕೊಳ್ಬೇಕಾಗ್ತದೆ.
0: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
1: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
0: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
1: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
0: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
1: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರ ಏನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದೆರಡು ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
0: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
1: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಯಲ್ಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಯಲ್ಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಅದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವಾರ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನ ಏನ್ ಮಾಡಬಹುದು ಅನ್ನೋಂತ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೆ ಇಲ್ಲ. ಅಲ್ಲಿ
0: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದ?
1: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರ

0: ಸಿಗುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ, ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರ್ಬೇಕು ಅಂತ, ಮೊದ್ಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾಗಿದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ, ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುರುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುರುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಳುವೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತಂದ್ರೆ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನು ತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ, ಅದೇನೋ ಗೊತ್ತಿಲ್ಲ. ಅಂದ್ರೆ ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನ್ ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹದ್ದು, ಒಂದು 1 kg 1/2 kg ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಗೆ ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ, ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು ಕೆಜಿ 2 kg ಅಥವಾ ದೇವಸ್ಥಾನಗಳಿಗೋ ಔಷಧಿಗಳಿಗೋ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂತಹದ್ದು?
0: ಹೆಚ್ಚು 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದ್ ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಮೂಲ ಬೆಲೆಯಲ್ಲಿ ಕೂಡ ಮುಂದೆ ಯಾವ ತರ ಇದು ಬರುತ್ತೋ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡ್ಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFM ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು, ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದ್ ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ

ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ. ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು ಎರಡು ಬಾರಿ ಸಂಭವಿಸಿದ ಎರಡನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು ಎರಡು ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು.
ಅಯೋಧ್ಯೆಯ ರಾಮ ಮಂದಿರದಲ್ಲಿ

0: ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:25:35. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸಿದ್ದಲಿಂಗಯ್ಯವರ ರಚನೆ. ಗೀತೆನ ಹಾಡಿದ್ದಾರೆ ಸಿ ಅಶ್ವಥ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:30 ಇದೀಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹಿಮಪಾತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು

ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಣೆ ಮಾಡಲಾಗುತ್ತದೆ. ಈ ದಿನವು 1975ರ ಜೂನ್ 25ರಂದು ದೇಶದಲ್ಲಿ ಘೋಷಿಸಲಾಯಿತು. ತುರ್ತು ಪರಿಸ್ಥಿತಿಯನ್ನು ಸ್ಮರಿಸುವ ಉದ್ದೇಶದಿಂದ 1975ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರು ಸಂವಿಧಾನದ 305

ಐವತ್ತೆರಡನೇ ವಿಧಿಯಡಿ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಇದು ಸುಮಾರು 21 ತಿಂಗಳುಗಳ ಕಾಲ ಜಾರಿಯಲ್ಲಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಹಾಡಿನ ನಂತರ. ಕೇಳಿ ಹೂವು ಹಣ್ಣು ಚಿತ್ರಕ್ಕಾಗಿ ರಮೇಶ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

மஞ்சு மஞ்சு வெள்ளி மஞ்சு மஞ்சு மஞ்சு.

ಕೆಳಗಡೆ ಹಾಡಿಗಿಂತ ಮುಂಚೆ ಸಂವಿಧಾನ ಹತ್ಯಾ ದಿವಸ್ ಈ ಕುರಿತು ಮಾತನಾಡ್ತಿದ್ವಿ. 1975 ರಿಂದ 1977 ರವರೆಗೆ ನಡೆದಂತಹ ಈ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ಹೇರಲ್ಪಟ್ಟಿದ್ದವು. ಹಾಗೆ ಅನೇಕ ರಾಜಕೀಯ ನಾಯಕರು ಮತ್ತು

ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಸಹ ಮಿತಿಯನ್ನ ವಿಧಿಸಲಾಗಿತ್ತು. ಈ ಘಟನೆಯನ್ನು ನೆನಪಿಸುವುದಕ್ಕಾಗಿ ಜೂನ್ 25ನ್ನು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸಲಾಗುತ್ತದೆ. ಹಾಗೆಯೇ ಭವಿಷ್ಯದಲ್ಲಿ ಯಾವುದೇ ಸರ್ಕಾರವು ಸಂವಿಧಾನವನ್ನು ನಿರ್ಲಕ್ಷಿಸದಂತೆ ಮತ್ತು ನಾಗರಿಕರ ಸ್ವಾತಂತ್ರ್ಯವನ್ನು ಹತ್ತಿಕ್ಕದಂತೆ ಜನರಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಮುಂದೆ ಕೇಳಿ ಜನುಮದ ಜೋಡಿ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಸಮಯ 1:45. ಕೇಳುವರೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಲಸಿಕಾ ದಿನವನ್ನು ಈ ಬಾರಿ ಇದೇ 28 ಭಾನುವಾರದಂದು ನಡೆಯಲಿದ್ದು, ಈ ದಿನದಂದು ನಿಗದಿಪಡಿಸಿದ ಬೂತ್ಗಳಲ್ಲಿ ಜಿಲ್ಲೆಯ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕಲಾಗುವುದು. ಪೋಲಿಯೋ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಈ ವರ್ಷದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸಲು ಪೋಷಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹಾಗೂ ಧಾರ್ಮಿಕ ಮುಖಂಡರು ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡಿ ಸಹಕರಿಸುವಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಚಲಿತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಜೋಡಿ ಹಕ್ಕಿ ಚಿತ್ರಕ್ಕಾಗಿ ಎಲ್ ಎನ್ ಶಾಸ್ತ್ರಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಕೇಳಿದ್ರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನೆಲದಿಂದ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಅಳ್ತಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಅಂಗಡ ಕೂಡೆ ನಡ್ತನ ತಕ್ಕವಾಕು ಪ್ರಸಾರವಾಗಲಿದೆ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವವನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾವ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸಾಧಕೋಕಿಲ, ಸಾಹಿತ್ಯ ಗೀತಪ್ರಿಯ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು.

0: ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 2,11,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಅಫೇಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆ

0: ಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ದಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೇಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೇಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:18. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿನಿತಾ ಮಾದಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 15,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್.

0: ಇದಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು

0: ಮಿಲಿಯನ್ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹೃದಯ ಅನ್ನೋದು ಒಂದು ವಿಸ್ಮಯಕಾರಿ ಆರ್ಗನ್ ಅಂಗ. ಅದು ಭಗವಂತ ಎಂತಹ ಅಂಗ ಅಂದರೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳ್ಬೋದು ಅಂದರೆ, 6 ವಾರ ಗರ್ಭಕೋಶ, ಗರ್ಭದಲ್ಲಿರುವಂತಹ 6 ವಾರದಲ್ಲಿ ಅದು ಮಿಡಿತ ಶುರುವಾಗುತ್ತೆ. ಅದು ಮಿಡಿತ ಶುರುವಾದರೆ ಮನುಷ್ಯ ಉಸಿರೋ ತನಕ ಮಿಡಿತಾನೇ ಇರಬೇಕು, ಅದಕ್ಕೆ ನಾನ್ ಸ್ಟಾಪ್.
5: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜೂನ್ 27 ಸಂಜೆ 5 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕುಗ್ರಾಮದಲ್ಲಿ ಜನಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಉನ್ನತ ವ್ಯಾಸಂಗದಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿಯೇ ಮುಂದುವರೆದು ಇಂದು ಖ್ಯಾತ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಇದೆ.
4: ಆಸ್ ಎ ಡಾಕ್ಟರ್, ದೇವರು ಒಂದು ನನಗೊಂದು ವರ ಕೊಟ್ಟಿದ್ದಾನೆ. ಎಲ್ಲ ಜನಗಳನ್ನು ನೋಡುವಂಥ ವರ ಕೊಟ್ಟಿದ್ದಾನೆ. ಕಳ್ಳನ್ನು ನೋಡ್ತೀನಿ, ಪೊಲಿಟಿಷಿಯನ್ ನೋಡ್ತೀನಿ, ಪೊಲೀಸವ್ನ ನೋಡ್ತೀನಿ, ಲಾಯರ್ ನೋಡ್ತೀನಿ, ಕಡುಬಡವ್ರು ನೋಡ್ತೀನಿ, ಭಿಕ್ಷೆ ಬಡವ್ರು ನೋಡ್ತೀನಿ, ರೈತನ ಎಲ್ಲರೂ ನೋಡ್ತೀನಿ, ಎಲ್ಲರದೇ ನೋಡ್ತೀನಿ.
5: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಸಂಜೆ 5
4: ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿದೆ. ಇದು ಸೈಂಟಿಫಿಕ್ ಕಾರ್ಡ್ಲಿಸ್ಟ್ ಹೇಳ್ತಾ ಇದ್ದೀನಿ.
6: ಹೃದಯ ತುಂಬಿ ಹಾಡುವೆ.
5: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೊಡಗಿನ ಜನಪದ ಹಾಡುಗಳು. ಮೊದಲಿಗೆ ಕಂಗಂಡ ಮಿಟ್ಟು ಪೂವಯ್ಯ ಮತ್ತು ತಂಡದವರಿಂದ ಕಾರುನಂಡ ಪಾಟ್.

ಇದುವರೆಗೆ ಕಂಗಂಡ ಮಿಟ್ಟು ಪೂವಯ್ಯ ಮತ್ತು ತಂಡದವರಿಂದ ಕಾರಣಂಡ ಪಾಠ ಕೇಳಿದಿರಿ. ಈಗ ಕೇಳಿ ಕೇಕಡ ಇಂದುಮತಿ ಹಾಗೂ ಕಡ್ಲೇರ ತುಳಸಿ ಮೋಹನ್ ಅವರು ಹಾಡಿರುವ ಸೋಬಾನೆ ಗೀತೆ.

ನಿಮ್ಮ ಕೊಡೋತೇವೆ ಅರೆವರ ಸಾಗಲಿಲ್ಲ ಬಾಯಿ ಹಲ್ಲೋ ತೆಗೆಯಲಿಲ್ಲ ಆರೆಂಬ ಲೆಕ್ಕಾರಿಯಾಳೋ ಆರೆಂಬ ಲೆಕ್ಕ ಅರಿಯಾಳೋ ನಮ್ಮಗಳೋ ಮಗಳ ನಿಮ್ಮ ಕೊಡೋತೇವೆ ಎಳವರ ಸಾಗಲಿಲ್ಲ ಬಾಯಿ ಹಲ್ಲೋ ತೆಗೆಯಲಿಲ್ಲ ಏಳೆಂಬ ಲೆಕ್ಕ.

ಅರಿದಾವೋ ಸಲಸರಗೆಲ್ಲ ನೆನೆದಾವೋ ಮಗಳತ್ತ ಕಳುಸ್ಯಾರೋ ತಾವಿತ್ತ ತಿರುಗ್ಯಾರೋ ಚಪ್ಪರ ಮಂಚದಲ್ಲಿ ವರುಗ್ಯಾರೋ ಚಪ್ಪರ ಮಂಚ

0: ಮನೆಲಿಲ್ಲ ಮಂಟಪಲಿಲ್ಲ ಅವನಿಗ ಬಾಣುವರರ ಮನೆಗೆ ನಡೆದಾಣ. ಮನೆ ಸುತ್ತ ಮಲ್ಲಿಗೆ ಕೆರೆ ಸುತ್ತ ಕ್ಯಾದಿಗೆ ಕುಯ್ದು ಮುಡಿಯುವ ಮಗಳಿಲ್ಲ ಕುಯ್ದು ಮುಡಿಯುವ ಮಗಳಿಲ್ಲ ಸಟ್ಟಿಗರೆ ಮಗಳು ಸಾಕಿನ್ನು ಜನೋಮಕ್ಕೆ.
1: ಇನ್ನು ಮುಂದೆ ಕೈಬಿಲಿರ ಪೂವಮ್ಮ ಚೆಂಗಪ್ಪ ಅವರು ಹಾಡಿರುವ ಈ ಗೀತೆ.

ಚಂಡಾಟವ ಅಡಿ ನಲಿಯೋತಿದ್ದನು ಆವಾಗ ನೋಡಿದನು ಅಳಿಯನ ದಿವಸಲು ನಮ್ಮನಿಗೆ ಪಗಡಾಟಕ್ಕೆ ಬರುತ್ತಿದ್ದ ನಮ್ಮಣ್ಣನ ಸಂಗಡ ಪಗಡಾಟವ ಅಡಿ ನಲಿಯೋತಿದ್ದನು ಆವಾಗ ನೋಡಿದನು ಅಳಿಯನ ಮೂಡನ ಜಗಲಲ್ಲಿ ಮುಸ್ತ್ರೆಂದು ಆಡುವ ಮಗಳು ಕೇಳಿಸ ಬರುತ್ತಾನೆ ದೊರೆ ರಾಯ.

0: ಆಕಾಶವಾಣಿ ಮಡಿಕೇರಿ. ನೆನಪುನಾದ ನೆನಪುನಾದ ನೆನಪುನಾದ ಕಾರ್ಯಕ್ರಮ ನೆನಪುನಾದ
1: ನೆನಪುನಾದ
0: ಕಾರ್ಯಕ್ರಮ ನೆನಪುನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಾದ
0: ನೆನಪುನಾದ.
3: ನೆನಪು ನಿನಾದ ಕಾರ್ಯಕ್ರಮದ ಮೊದಲಿಗೆ ಜಿ ಉದಯಶಂಕರ್ ಅವರು ಬರೆದಿರುವ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದ್ದಾರೆ ಸತ್ಯಂ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಬೆಂಕಿ ಚೆಂಡು ಚಿತ್ರದ ಗೀತೆ. ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಮೈಸೂರು ಮೋಹನ್.

FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ನೆನಪು ನಿನಾದ. ನೆನಪು ನಿನಾದ.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಿ ಉದಯಶಂಕರ್ ಅವರು ಬರೆದಿರುವ ಮಂಗಳಾಕ್ಷತೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಹೆಂಡತಿ ಬೇಕು ಹೆಂಡತಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೆಜಿ ಯೇಸುದಾಸ್ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಇದುವರೆಗೆ
1: ನೆನಪಿನಾದ ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಮಣ್ಣು ಹಲವು ಜೀವಿಗಳ ಜೀವ ವೈವಿಧ್ಯದ ಆಶ್ರಯ ತಾಣ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬಾಳಿನ ಹಂತ ಹಂತದಲ್ಲೂ ನಾವೆಲ್ಲ ಮಣ್ಣನ್ನು ಅವಲಂಬಿಸಿದ್ದೇವೆ. ಮಣ್ಣನ್ನು ಮಲಿನಗೊಳಿಸದಿರಿ, ಅದರ ಗುಣಮಟ್ಟವನ್ನು ಕೆಡಿಸದಿರಿ.
1: ಮಣ್ಣಿನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿರಿಸಿಕೊಂಡು ಮುಂದಿನ ಪೀಳಿಗೆಗೆ ಕೈದಾಟಿಸುವುದು ಈ ಭೂಮಿಯ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬನ ಹೊಣೆ. ಮಣ್ಣು ಸುಖಬಾಳ್ವೆಯ ಕಣ್ಣು.

0: ಊರಿನ ಸ್ವಚ್ಛತೆ ನಗರದ ಸ್ವಚ್ಛತೆಯ ಬಗ್ಗೆ ಆಡಳಿತ ವ್ಯವಸ್ಥೆಯನ್ನು ದೂರುವ ಮೊದಲು ನಾಗರಿಕರಾಗಿ ನಮ್ಮ ನಮ್ಮ ಹೊಣೆಗಾರಿಕೆ ಏನು ಆತ್ಮಾವಲೋಕನ ಮಾಡಿಕೊಳ್ಳೋಣ, ಜಾಗೃತರಾಗೋಣ.
1: ರಸ್ತೆ ಬದಿ ಚರಂಡಿ ಒಳಚರಂಡಿಗಳಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ ತ್ಯಾಜ್ಯಗಳು, ಮನೆಯ ವೇಸ್ಟ್, ಅವುಗಳನ್ನ ಅಲ್ಲಿ ಎಸೆದವರು ಯಾರು? ನಾವೇ ತಾನೇ. ಯೋಚಿಸಿ.
2: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನಾವು ಜಾಗೃತರಾದರೆ ಮಾತ್ರ ನಮಗೆ ನಮ್ಮ ಪೀಳಿಗೆಗೆ ಭವಿಷ್ಯ.
1: ನಮ್ಮ ನಮ್ಮ ಊರಿನ ಸ್ವಚ್ಛತೆ ನಮ್ಮ ಹೊಣೆ.

0: ಸ್ಟೇಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, BTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 960

0: 9860840666. Sweet Home Reality, your trusted partner in real estate.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಒಬಿಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
2: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ವೆರಿ

0: ಎಕ್ಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸೈಸ್ ಡೈಲಿ ಮಾಡಬೇಕು.
1: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.

0: ನಾಡ್ರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಜವಾರ ಎಳ್ತುಗಾರ, ಚಿಂತಕ, ಪತ್ರಿಕೋದ್ಯಮಿ ಐತಿ ಚಂಡ ರಮೇಶ್ ಉತ್ತಪ್ಪಾಯಿಂಡ ಕೂಡ ನಟನ ತಕ್ಕಬಾಕನ ಕೇಟಿರಲ್ಲ, ಆ ತಕ್ಕಬಾಕರ ನಿಯತ ಭಾಗ ಇದೀಗ.
1: ಈಗ ನಿಮ್ಗೆ ನಡಿಕೇರಿಯಿಂದ ಚಿನ್ನಪ್ಪ ಹಿಂಗ ಜನ ಮರಂದು ಪೋಯ್ತು ಅಂದ್ರೆ ಅಕಲೆ ತಕ್ಕಿರಲ್ಲ, ಇದು ಇನ್ನೊಂದು ಬಂದಲ್ವಾ?
2: ನೋಡಿ, ಅದೇ ದಾಖಲಿಗರನ್ನ ಅಂಚಂಗಿ ಅಂತದ್ದು ಪುರುಡು ಕಮ್ಮಿ ಅನ್ನಂಗು. ಇದು ಬರೀ ಅಪ್ಪಚ ಕವಿ ಮಾತ್ರ ಅಲ್ಲ, ನಂಗೆ ನಡ್ಕಿರಿನ ಚಿನ್ನಪ್ಪನು ಚಿನ್ನಪ್ಪಜ್ಜನೂ ಎತ್ತು. ನಡ್ಕಿರಿನ ಚಿನ್ನಪ್ಪಜ್ಜ ನಾಡ ಊರ್ಕಾರನೇ, ಕರಡಕಾರ. ಅದು ನನಗೆ ಇನ್ನೂರು ಖುಷಿ. ನಾ ಕೇಳದಕ್ಕೂ ಪುರುಡು ಬಪ್ಪು ಕೂಡ ಅದೇ. ನಂಗಡ ಚಿನ್ನಪ್ಪಜ್ಜ ವಾಸ ಇಂಜೆ ಅಂತವ್ರು ಪಳಿಯ ಮನೆ ಇಂಜೆ ಅತ್ತು ಕರಡತ್ಲೆ. ನಾನು ಅಕ್ಕ ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಪಕ್ಕ ಅಲ್ಲಿ ಅವರು ಲೇಖನ ಇರೋದನ್ನ ಇಂತ ಅವ್ರ ಮಲ್ಲೆ ಜನ ಪುಟ್ಟನಂತ ಅವ್ರ ಮನೆ ಇಂದು ಬುದ್ಧ ಪೋಯ್ ನಂಡ್ರಿ ಅನ್ನ ಸರ್ಕಾರ ರಕ್ಷಣೆ ಮಾಡೋಂಡು ನಿನ್ ಸಂಘ ಸಂಸ್ಥೆ ರಕ್ಷಣೆ ಮಾಡೋದಿಂದ ಅವ್ರು ಮಂಡೆ ಕೆಡ್ತಂತ್ಲೆ. ಇಂದು ಅಂಡ ಅಡಿಪಾಯ ಕೂಡ ಎಲ್ಲೆಲ್ಲ ಬುದ್ಧ ಪೋಚಿ ನೋಟಿ. 1924 ಎಳ್ದನಂತ ಪಟ್ಟೋಲೆ ಪಳಮೆ ಇಡೀ ದಕ್ಷಿಣ ಭಾರತ ಹತ್ರ ಆದ್ಯ ಜಾನಪದ ಗ್ರಂಥ. ಅಂದ ಕಾಲದಲ್ಲಿ ನನ್ನ ಸಂಗ್ರಹ ಮಾಡಲು ಅನ್ನೋ ಜಾನಪದ ಸಂಗ್ರಹ ಮಾಡೋಣ ಕಲ್ಪನೆ ಜನಕ್ಕಿಂಜಿತ್ಲೆ. ಬರೀ ಕೊಡೋಕಲ್ಲ, ಕನ್ನಡಕಾರಕಾಯ್ತಿಕ್ಕೂ ಬಾರೇ ದಕ್ಷಿಣ ಭಾರತ ದಾರಕ್ಕೂ ಇನ್ನೂ ಮಾಡಲು ನಿಂತಲ್ಲ. ಅಂದ ಕಾಲದಲ್ಲಿ ಚಿನ್ನಪ್ಪಜ್ಜ ತಾಂಡ ಕರಡ ಮನೆಗೆ ಕುದುರೆ ಎಲ್ಲ ಅಳ್ಪಚಿಟ್ಟಂಡ ಜನಳ ಪಾಟು ಪಕಾರ ಎಲ್ಲ ಅಳ್ಪಚಿಟ್ಟಂಡ ಬಂದಿತ್ತು, ಪಾಡು ಚಿಟ್ಟಿತ್ತು, ಸಂಗ್ರಹ ಮಾಡಿತ್ತು, ಎಳ್ದಿನದಂಡಲ್ಲ. ಇದು ಬಲ್ಲೆ ವಿಷಯ ಇದು. ಇದೇ ನಿಂಗೆ ಯೂನಿವರ್ಸಿಟಿಗೆ ಪೋಯಿ ಅಥವಾ ಎಲ್ಲಿಕ್ಕೆ ಹೆಂಗೆ ಪೋಯಿ ಅಲ್ಲಿ ಆದ್ಯ ಜಾನಪದ ಅಧ್ಯಯನ ಮಾಡೋಕ ಪಕ್ಕ ಬಪ್ಪದೇ ಪಟ್ಟೋಲೆ ಪಳಮೆ. ಇಂಥವರು ಮಹಾನ್ ವ್ಯಕ್ತಿ ನಂಗಡ ಕೊಡುವ ನಂಗಡ ಇವರು ಜನಾಂಗದಲ್ಲಿ ಪುಟ್ಟಿ ಅದನ್ನು ನಾಡ ಊರಲ್ಲಿ ಪುಟ್ಟಿ ಅನ್ನುವಂಥದ್ರು ಅವ್ರ ಅಭಿಮಾನ ಪೆತ್ತ ಜನಕ್ಕೆ ಕಮ್ಮಿ ಗೊತ್ತೇ ಇಲ್ಲ. ಇಂದು ಸುಮಾರು ಜನಕ್ಕೆ ಗೊತ್ತಲ್ಲ. ಕನ್ನಡದಲ್ಲಿ ಎಂತ ಮಾಡ್ತೀನಿ, ಅವ್ರ ಚಿರಿಯವ್ರ ಲೈಬ್ರರಿಗೆ ಹಂಗಡ ತಾತ ಬೆಚ್ಚರು ಎಲ್ಲ ಜನ ಮರಂದು ಬಚ್ಚಿ ಅದೇ ಕೊಡಗಲ್ಲತ್ತೆ ಬಾರ ಇದೇ ಜಿಲ್ಲೆ ಆಯ್ತು ಇಂತಳಿಂಗಿ. ಹಿಂದೆ ಹೆಂಗಡ ಬಲ್ಲೆ ಸ್ಮಾರಕ ಪಂಜತ್ತು ಬಲ್ಲೆ ಪ್ರತಿಮೆ ಪಂಜತ್ತು ಹೆಚ್ಚುಕೋ ಬಿಲ್ಡಿಂಗ್ ಹೆಂಗಡ ಪದೋಡ ಇಂತು ರಸ್ತೆಗೆ ಪದೋಡ ಇಂತು ನಂಗೆ ನಂಗೆ ಹಂಗ ಮರಂದು ಬಯ ಹಂಗಡ ದಾಖಲೆ ಮಾಡ ಪಟ್ಟೋಲೆ ಪಲ್ಮುಳು ಅಂತ ವಿಶೇಷ ಹತ್ರದೇ ಅವರು ನಂಗೊರು ವಸ್ತು ಸಂಗ್ರಹಾಲಯ ಮಾಡೋಂಡು ಅದು ಎಲ್ಲೂ ಇಪ್ಪಲೆ ಅಂತ ಅವರು ಕೇಳಿ ಬಪ್ಪ. ಅದೇ ಅದನ್ನ ನಂಗೆ ನಂಗೆ ಮಿಂಜಾಗ ಬಪ್ಪಲೆ ನಂಗಡ ಸಂಘ ಸಂಸ್ಥೆಗ ಆಯ್ತಿಕ್ಕು ನಂಗಡ ಆಡಳಿತ ನಾನು ಮನವಿ ಮಾಡುವ ಚಿಕ್ಕೆ ಒತ್ತಾಯನೂ ಅಲ್ಲ ಇದು ಮನವಿ. ನಡಕೇರಿಂದ ಚಿನ್ನಪ್ಪಜ್ಜಂಡ ಹೆಂಗಡ ನೈಪು ಉಂಡಲ್ಲ ಅದಂಗ ಬೆಲೆ ಬಕ್ಕೊಂಡಂಗೆ ಅವ್ರ ಬಲ್ಲೆ ಅವ್ರ ಜಾನಪದ ವಸ್ತು ಸಂಗ್ರಹಾಲಯತನ ಹೆಂಗಡ ಪದ್ಧತಿ ಶುರು ಮಾಡಿ ಹಿಂದೆ ನಡೋರು ಮನವಿ.
1: ಈಗ ಸುಮಾರು ಓದುವ ಅಭ್ಯಾಸ ಕಮ್ಮಿ ಏನುಂಡು ಮಕ್ಕ ಕಾಡು ಬಲ್ಲಿಂಗ ಕಾಡು ಈ ಮೊಬೈಲ್ ಬಂಧನಗೊಂಡು ಇದ ಬಗ್ಗೆ ನಿಮ್ಗಡ ಅಭಿಪ್ರಾಯ ಎಂತ?
2: ಹಕ್ಕು ಅದೆಲ್ಲಾ ಜಾಗತ್ಲೂ ಉಂಡ್ರಿ. ಈಗ ಕೊಡಗಲ್ಲಿ ಮಿಂಜಲೆ ಓದೋ ಅಭ್ಯಾಸ ಕಮ್ಮಿ ಅಂತಲ್ಲಿ ಇಕ್ಕ ಇನ್ನೂ ಜನ ಕಮ್ಮಿ ಅನ್ನೋದು ನೇರ. ಅಚ್ಚಂಗೆ ಸಾಹಿತ್ಯ ನಲ್ಲ ನಲ್ಲ ಸಾಹಿತ್ಯ ಬಂದನಿಂಡ್ ಕೊಡತಕ್ಕಲ್ಲಿ ನನ್ನೆಲ್ಲ ಅಳ್ತಕಾರಂಡ್ ನಲ್ಲ ಸಾಹಿತ್ಯ ಬಂದನಿಂಡ್ ನಾನು ನಂಗಡ ಜನಾಂಗ ನಂಗಡ ಕೊಡಗರ ಜನಳ ಇಂತ ಕಟ್ಟೋಣಿಂಗೆ ನಿಂಗ ಮೊಬೈಲ್ ಅಲ್ಲಿ ನಿಂಗಡ ಕಣ್ಣು ಪಾಳಪ್ಪ ನಿಂಗಡ ಆರೋಗ್ಯ ಪಾಳಪ್ಪ ನಿಂಗಡ ಮನಸ್ಸು ಪಾಳಪ್ಪ ಅದೇ ಕೊಡವಡ ಬಗ್ಗೆ ಪಿಂಜ ನೋಟಿ. ನಾನು ಕೊಡಗಲು ಪುಟ್ಟಿ ಅನ್ನೋದಿಂಡಲ್ಲ ಕೊಡವನಾಯ್ತು ಪುಟ್ಟಿ ಅಥವಾ ಕೊಡಗಲು ಪುಟ್ಟಿ ಅನ್ನೋದಿಂಡಲ್ಲ ಅದವ್ರು ದೇವಡ ವರ ಕೊಡಗಲು ಪುಟ್ಟೋದು ಅಂಚಿಂಗ ಅಲ್ಲ ಅದನ್ನ ಕೊಡಗರ ಮಹತ್ವ ಎಂತ ಅಂದ ಕೇಳಿ ಅಂತ ಅನ್ನೋದನ್ನ ನಂಗೆ ಗೊತ್ತು.

0: ತಂದೆಗೆ ಮಾತ್ರ ನಂಗೆ ಅದು ಗೊತ್ತಿಪ್ಪ. ನಾನು ಕೊಡಗಲ್ಲಿ ಪುಟ್ಟಿದ್ದೀಪ ಕಪ್ಪಕ್ಕ, ನಾನು ಕೊಡಗಕ್ಕಿಂತ ಒಂದು ಕೊಡ್ಕೊಂಡಲ್ಲ, ನಾನು ಪರಮನೊಳ ಅಂತ ತಕ್ಕಂತ ಕೊಡ್ಕೊಂಡಲ್ಲ, ನಾಡ ಅವ್ವ ತಕ್ಕೆ ಅವ್ವಂತ ಒಂದು ನಾನು ಮದ ಕೊಡ್ಕೊಂಡಲ್ಲ, ನೀ ಎಂತ ಮಾಡು ನಾಕೆ ಎಳ್ದೋಕಾಯಿಲ್ಲ ಅದಂಗಾಯ್ತು, ನಿಂಗೆ ಎಳ್ದೋಗಾಯ್ತು ಕೋಚಿಂಗ್ ಒಳದು ಹಿಂಗಕ್ಕ ಪುರುಡು ಕೊಡಿ ಈ ದಾಖಲೀಕರ ನಾಡೆ ನಿಂಗೆ ಓದಿ, ನಾನು ಒಳದು ನಂತೋ ಇನ್ನೊಬ್ಬ ಒಳದು ನಂತೋ ಕೊಡಗಿರ ಬಗ್ಗೆ ಎಳ್ದನಂತ ಪುಸ್ತಕದ ನಡ್ತಿದ್ದು ಓದಿ ಓದಕ ಇಲ್ಲ ಮನೇಲಿ ನಡ್ತಿದ್ ಬೆಚ್ಚೋಳಿ ಹಿಂದೆಲ್ಲ ನಾಳೆ ಎಲ್ಲ ಮತ್ತೇನ್ ದಾರಿಯಂಗೊಂದು ನೀಡ್ ಕರುಮಕ್ಕ ದಾರಿಯಂಗೊಂದು ಕೊಡೋದಾರು ನಡ ತಾತದಾರು ನಡ್ಕೊಂಡ ಚಿನ್ನಪ್ಪ ದಾರು ತೋಡಕಪ್ಪಕ್ಕ ಹಿಂಗ ಕೂರ ದಾಖಲೆ ಕೊಂಡಲ್ಲ ಅನ್ನೇನಾಯ್ತು ನಿಂಗೆ ಹೆಚ್ಚಕೇ ವಿಂಜಕ್ ಕೋಚಿಂಗ್ ಹೆಂಚಕೇ ತಂತ್ರಜ್ಞಾನ ಹಿಂಡಂಗಿ ಕೊಡಗಿರ ಬಗ್ಗೆ ಕೊಡವಡ ಜಾನಪದರ ಬಗ್ಗೆ ಪದ್ಧತಿರ ಬಗ್ಗೆ ನಿಂಗ ಓದುವನ್ನ ನಿಪ್ಚಿಡತಿ ಅದನ್ನ ಅಪಚ್ಚಕ್ ಓದಿ ಪಿಂಜ ಎಲ್ಲರ ಮನೇಲಿ ಪ್ರತಿಯೊಬ್ಬನ ಮನೇಲಿ ಪತ್ತು ಕೊಡೋ ಪುಸ್ತಕದ ನಡ್ತಿ ಬೆಚ್ಚೋಳಿ ನಿಂಗೆ ಪತ್ತು ಕಾರ್ ಇಡ್ತಿದ್ದಿಕ್ಕು ಕೋಟಿ ಕೋಟಿ ಬೆಲೆರ ಕಾರ್ತಿದ್ದಿಕ್ಕು ಬಲ್ಲೆ ಬಲ್ಲೆ ಮನೆ ಕಟ್ಟಿದ್ದಿಕ್ಕು ಆಚೆಂಗ ಅದವ್ರು ಪೂರ್ಣ ಹಾಕೊಂಡು ಹಿಂಗೆ ನಂಗ್ ನಾನು ಪುಟ್ಟನಂತವ್ರು ಜನಾಂಗಕ್ಕೆ ನಾನು ಪುಟ್ಟನಂತವ್ರು ಊರಕ್ಕೆ ನಾನಿಂತ ತಿರುತಿ ಕೊಡ್ಕೊಂಡು ನೆನಚಿಂಗ್ ನಿಂಗೆ ಬಲ್ಲಿ ಒಂದು ಮಾಡೋದು ಬಂಡ ಅವ್ರ ಪತ್ತು ಇರುವುದು ಕೊಡೋ ಪುಸ್ತಕದ ನಡೀತು ಮನೇಲಿ ಬೆಚ್ಚೋಳಿ ಇದೇ ಆದ್ಯ ಕೆಲಸ ಇದೆ.
1: ನಂಗೆ ಅಪ್ಪವಂಗ ಆಯ್ತು ಫಸ್ಟ್ ಆದ್ಯ ಆಯ್ತು ಮಾಡಿ ನಂಗೆ ಅಪ್ಪವಂಗ ಇಂತ ಮಾಡುವ ಅದನ್ನೇ ಮಕ್ಕಳು ಕೂಡ ಅದನ್ನೇ ನೋಟಿನ್ ಪೋಪ ಅಲ್ಲ ಅನಗೊಂಡು ನಂಗ ಪುಸ್ತಕತನ ಕೂಡ ಮನೇಲಿ ಇರ್ತಮಂತು ಬೆಚ್ಚಂಡು ಅಂಡ ಬಗ್ಗೆ ಅರಿವಿಕೆ ಕೂಡ ಕೊಡ್ಕೊಂಡು ಮಕ್ಕಕ್ಕ ಕೊಡಗಿಲ್ ಸಾಹಿತ್ಯಳ ಜ್ಞಾನ ಮಾಡಿಯವನ್ನತ್ತ ಕಾರ್ಬಾರ ಸರಿಕೆ ಆಯಿಂಡಿಲ್ಲ ಎಂದ್ರೆ ನೀಡುಳಿರಲ್ಲ ನಡ್ಕಿರಿಂಡ ಚಿನ್ನಪ್ಪ ಇಂಗಳ ಮಾತ್ರ ಮರಂದಿಯದ ಇಲ್ಲ ದಾರ್ನು ಸರಿಕೆ ಜ್ಞಾನ ಮಾಡಿಂಡಿಲ್ಲಯ್ಯ ಇಂಡ ಬಗ್ಗೆ ಚೆನ್ನಾಗಿಗ
0: ಅಕ್ಕೋ ನಡ್ಕೇರಿಂದ ಚಿನ್ನಪ್ಪಜ್ಜನ ನಂಗ ಮರಂದದ ನೀರು ಅನ್ನನೆ ಮರಂದೇಣಿಚಂಗೆ ನಂಗ ಹೆಂಗಕ್ಕ ಜ್ಞಾನ ಮಾಡೋದು ಈ ಕನ್ನೋಟಿ ನಂಗ ಈ ಕೊಡವಡಲ್ಲಿ ಅವರು ಪದ್ಧತಿ ಅಂತ ಎಣಿಚಂಗೆ ನಂಗಡ ಕಾರಣ ಹಂಗಾಯ್ತಿಕ್ಕು ಅಥವಾ ನಂಗಕ್ಕ ನಲ್ಲದು ಮಾಡ ಹಂಗಾಯ್ತಿಕ್ಕು ಹಂಗೋರು ಮೀದಿ ಬೆಪ್ಪ ಅಂತವ್ರ ಕಾರುಬಾರ ನಂಗಡಲ್ಲಿ ಇಂಡೆ ಆ ಮೀದಿ ಬೆಪ್ಪ ಏನಂಗ ಅನ್ಸಂಗ್ ನಂಗ ಹಿಂಗಳ ಜ್ಞಾನ ಮಾಡು ಹಂಗ ನಂಗಕ್ಕೆ ಎಂತೆಲ್ಲ ಮಾಡಿತ್ತು ಎಂತೆಲ್ಲ ಸೇವೆ ಮಾಡಿತ್ತು ಎಂತೆಲ್ಲ ಸಾಧನೆ ಮಾಡಿತ್ತು ಅಂದ್ರೆ ನಂಗ ಅವ್ರು ಜ್ಞಾನ ಮಾಡಿ ಅಂತವ್ರ ಪದ್ಧತಿ ಅದೇ ಅದೇ ಪೋಲ ಸಾಹಿತ್ಯತ್ಲು ಹಚ್ಚಿಕೆ ಕೊಡವಳ ಕೊಂಡಾಡನಂಗ ಕೊಡವಳ ಬಗ್ಗೆ ದಾಖಲೆ ಮಾಡನಂಗ ಅದ್ ಹಿಂಗಳೆಲ್ಲ ನಂಗ ಹಿಂದೇನಗೋ ಮರಣನ ಬಂದ ತಿಂದೇ ನಾಕಪ್ಪ ಅರ್ಧರ ಅಪ್ಪನೇರು ಒಂದು ಅಪ್ಪಚ್ಚ ಕವಿರ ಪೆದ ಕಾಂಬಕ್ಕ ದಾರಂದ್ ಕೋಕೊಂಡೆ ಹಿಂಗ ಪುದಿಯ ಹಿಂಗ ಅನ್ನತ್ತ ಕೆಲಸ ನಂಗ ಮಾಡುಂಡು ಅಕ್ಕ ನಂಗಡ ಮಕ್ಕ ಕಿರುಮಕ್ಕ ಕೂಡ ಓ ಈ ನಂಗಡಲ್ಲಿ ಇನ್ನತ್ತೋರಲ್ಲಿ ಸಾಹಿತ್ಯ ಹಿಂಜತ್ತು ನಂಗಕ್ಕೂ ಹಿಂಗೆಲ್ಲ ಸಾಹಿತ್ಯ ಓದ್ಲು ನಂಗಕ್ಕೂ ಹೊಡೆದುಂಡು ಅಂತವ್ರು ಕೊಡು ಪಪ್ಪ ಅದು ನೋಡಿ ಹಂಗ ಆ ಪಾಜೆಯಲ್ಲಿ ನಂಗಕ್ಕೂ ಕೂಡ ಹಿಂದೆ ಗೊತ್ತಲ್ಲ ಹಿಂದೆ ಆ ಕೊಡುವ ಅಕ್ಷರತನ ಇಚ್ಛಕ್ಕೆ ಚಾಯ್ಲು ಕೂಟಿ ತೆಳೆದವ್ರು ಅಂದ್ ಗೊತ್ತಲ್ಲ ಹಂಗಡ ಬಾರಿ ಕೊಯ್ಯನ ಪೂರ್ವ ರಚಿರಿ ನಾಲ್ಕು ಗೆರೆ ನೋಟಿ ಅದು ಹಂಗೆಂತ ಹೇಳ್ದಿ ಬಾರಿ ಕೊಯ್ಯನಪ್ಪು ಸೇರಿ ತೇಡಿಪ್ಪು ಬಿರಿತಿದರಿ ದೂರ ತದರಿ ತಾರಿನಾಕದು ಡಪ್ಪರ ನೋಟದ ಡಿಪ್ಪ ತಾವರ ಡೊಪ್ಪೆ ಜಾಜಿಯು ಜಪ್ಪೆಯ ನೆಲಂ ಜಪ್ಪೆಯ ಮಾಂ ಜಪ್ಪೆಯಾನದು ನಾಲು ದಿಕ್ಕು ಅದ ಸಾಲು ಸಾಲಲು ತಾಳೆ ಸುರುಳಿಯೋ ನೀಲ ಕೊಡಿಯ ಮೇಲಾಂಜಿ ಕೇಳಿ ಕೊಯ್ಯಿರಿ ನೋಟಿ ಇದು ನಂಗೆ ಕೊಡೋ ತಕ್ಕಂದೇ ಅಪ್ಲೇ ಅದು ಎಂತ ಅವರು ಖುಷಿಲಿ ಎಂತ ಡಾ ಡಾ ನೆಪಿನ ಬಿರಿತಿದರಿ ದೂರ ತದರಿ ತಾರಿ ನಾಕದ ಆ ರೀ ಕುಟ್ಟಿಂಡೇ ಅದು ಹೆಚ್ಚು ಕೂಡ ಅದ್ಭುತ ತಿಳಿದುಚಿ ನೋಟಿ ಇಂತಂಗ್ಳ ನಂಗೆ ಜ್ಞಾನ ಮಾಡು ಜ್ಞಾನ ಮಾಡು ಇನ್ನಂಗಿ ನಾಳೆಕ್ಕೂ ನಂಗಡ ಸಂಸ್ಕೃತಿ ಉಳಿಯೊಂಡು ನಂಗಡ ಮಕ್ಕಳು ಹಿಂಗೆ ಅಂಡೋಂಡು ಹಂಗಾಯ್ತು ಇನ್ನ ತಂಗ್ಳ ನಂಗೆ ಜ್ಞಾನ ಮಾಡಿಯೊಂಡು ಅದೇ ಪಲ್ಲೆ ನೋಡಿ ಡಾಕ್ಟರ್ ಹೈಚಿಟ್ರ ಮುತ್ತಣ್ಣ ಆಯ್ತಿಕ್ಕು ಕೊರೋಂಡ ಅಪ್ಪ ಆಯ್ತಿಕ್ಕು ಹಿಂಗೆಲ್ಲ ತುಂಬಾ ಹೇಳ್ತಿತ್ತು ಕೊಡೋಡ ಬಗ್ಗೆ ಪಿನ್ ನಾನಿಂತ ತಿಂಗಿ ಕೊಡುವ ಕೊಡೋಡ ಬಗ್ಗೆ ಹೇಳ್ದು ಬಲ್ಲೆದಲ್ಲ ಈಗ ನಾನವ್ರು ಕೊಡುವ ಆಯ್ತು ನಿಂಗವ್ರು ಕೊಡುವ ಆಯ್ತು ಇನ್ನೂರು ಕೊಡುವ ಸಾಹಿತ್ಯ ಆಯ್ತು ನಂಗ ನಂಗಡ ಬಗ್ಗೆ ಅಭಿಮಾನ ಇಂಜಿತೆ ಇಪ್ಪ ಕೊಡುವ ಅಲ್ಲ ತಂಗ ಕೊಡೋಡ ಬಗ್ಗೆ ಹೇಳ್ತಿತ್ತು ನೋಡಿ ಹಂಗಳ ನಾನು ಜ್ಞಾನ ಮಾಡಿ ಅಣ್ಣ ನನ್ನ ನಿಂಗೆ ಬಾರ ದಾರು ಬಂಡ ಕವಿ ಶಿಷ್ಯ ಪಂಜೆ ಮಂಗೇಶ್ವರಯ್ಯ ನಿಂಕೆಲ್ಲ ಗೊತ್ತಿಂಡಲ್ಲ ನೋಟಿ ಹಂಗ ಕೊಡುವ ಅಲ್ಲ ಕೊಡಗಕ್ಕೆ ಬಂದಿತ್ತು ಅವ್ರು ಉಪಾಧ್ರಿ ಆಯ್ತು ಬಂದಿತ್ತು ಹಂಗ ಶಿಕ್ಷಣ ಇಲಾಖೆಯಲ್ಲಿ ಅವರು ಅಧಿಕಾರಿ ಆಯ್ತು ಕೆಲಸ ಮಾಡಿತ್ತು ಕೊಡವಳ ಖಂಡಿತ ಹಿಂಗ್ ಎಳ್ದು ನಂತವ್ರು ಅದ್ಭುತ ಸಾಹಿತ್ಯ ಅಂಡಲ್ಲ ಇಡೀ ಎಲ್ಲಿ ಪ್ರಪಂಚದಲ್ಲೇ ಇಲ್ಲ ಅಂದ ಕಂಬ ಅನ್ನತ ಕೊಡವಡ ಚಾಯ್ಲ್ ಹೇಳ್ದನ ಹಿಂಗ ಅದು ಓರ್ ಹಂಗಡವ್ರು ಉತ್ತರಿ ಹಾಡು ಅಂತ ಹೇಳ್ದಿತ್ತು ನೋಡಿ ಅದನ್ನ ಆ ಪುತ್ತರಿ ಪಾಟಲ್ಲಿ ಇಡೀ ಕೊಡವ ದಾರಿಂದ ಹಿಂಗ್ ಹೇಳ್ದಿ ಬೆಚ್ಚಿತ್ತು ನಂಗ ದಾರಕ್ಕೂ ಹಿಂದೆ ನಾನು ಹೇಳ್ದೋಕ ಇಲ್ಲ ನಂಗ ನೋಟಿ ಕೊಡುವ ಹಿಂಗಳ ಜ್ಞಾನ ಮಾಡಿಂಡೇ ಇಲ್ಲ ಹಿಂಗಲ್ಲ ನೋಟಿ ಹಂಗ ಹೇಳ್ದನದು ಎಲ್ಲಿ ಭೂರಮ್ಮ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆಡಗಿನ ರೂಪಿ ನಿಂದಲಿ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆವಳು ಅಲ್ಲೇ ಆ ಕಡೆ ನೋಡಲ್ಲ ಅಲ್ಲೇ ಕೊಡಗರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ್ಲ ಆ ಕೋಪಕ ಅವ್ರು ಮೇಲೆ ಜುಮ್ಮದಣ್ಣ
1: ನೇರಾನ ವಿಷಯ ಇದೆ ಅಕ್ಕ
0: ಅಚ್ಚು ಕೊಡುವ ಪಿನ್ನ ಹಿಂಗ ನೋಡಿ.

0: அதனால நாடா கொடவாமே நாட பெரிய எங்கட ரிண தூக்குனீங்க நங்க சிறுங்கன ஒரு புஸ்தக ரேக்க மாடியோளி நாங்க வெளிய லைப்ரரினே மாடினில்ல ஒரு பத்து பத்து கொடவோட புஸ்தகத்தின் வச்சோளி கொடவாமைக்கு சம்பந்தப்பட்டந்த கொடவாமேன போத்து வந்த ஒரு பத்து புஸ்தகத்தின் நீங்க வச்சோளி அதே நீங்க கொடவாமேன போத்து வந்த வல்ல ஒரு கெல்ச அது அதுங்கிட்டு எல்லாரும் இந்த மனல் வச்சோளி
1: இக்க சுமார் புஸ்தகத்த நீங்க எழுதி துளிரா ரொம்ப ஒரு பெத கூட கிட்டித்து நீங்க புஸ்தகனுண்டு ಕೊಡವ ಪುಸ್ತಕತ್ರ ಬಗ್ಗೆ ನಿಂಗೆ ಹೇಳಿದಿನ ಕೊಡವ ಪುಸ್ತಕತ್ರ ಬಗ್ಗೆ ಚೆನ್ನ ಪರಿಚಯ ಮಾಡಿ ತಪ್ಪಿರಾ
0: ಈ ಕೊಡವಡಾದಿನಲ್ಲ ಈ ಕೊಡವಕ್ಕೆ ಸಾಹಿತ್ಯ ದೂರ ಅನ್ನೋರು ತಕ್ಕಂಡೆ ಅದು ಚೆನ್ನ ನೇರಾಚೆಂಗೂ ಪೂರ್ತಿ ನೇರಲ್ಲ ಹಿಂದೆ ಹೆಚ್ಚುಕ ಸಾಧನೆ ಮಾಡಿತು ನಂಗೆ ಹೆಚ್ಚುಕ ಸಾಧನೆ ಮಾಡಿ ನಂಗಡಲ್ಲಿ ಉಂಡೆ ನಾನು ಪರಮೆ ಪೋಪಕ ಈ ತಕ್ಕ ಸುಮಾರು ಜನ ಹಿಂದೆ ಕೊಡವಕ್ಕೆ ಸಾಹಿತ್ಯ ಬಪ್ಲೆಲ್ಲ ಕೊಡವ ಎಳುತ್ತಿಗೆ ಬಪ್ಲೆಲ್ಲ ಅಂದ್ರೆ ಅಕ್ಕ ನಾನು ಈ ಅಪಚ ಕವಿರೋ ಬಗ್ಗೆ ಇಲ್ಲ ಈ ಅಪಚ ಕವಿ ನಂಗಡಲ್ಲಿ ಇಪ್ಪ ಕಪ್ಪಕ್ಕೆ ಇಂಜಿನತ ಸಾಹಿತ್ಯ ನಂಗಕ್ಕೆ ಬಂಡೆ ಏದು ಏದು ಬಾರ ಪಾಜಲಿಲ್ಲಿ ಇಂಥವ್ರು ಬಲ್ಲೆ ಕಟ್ಟಿರೋರು ಸಾಹಿತ್ಯ ಇಂಡ ಈ ಕೊಡಗಿನ ಕಾಳಿದಾಸ ಅಪ್ಪನೇರೊಂಡ ಅಪ್ಪಚ ಕವಿ ಅನ್ನೋ ಬಲ್ಲೂರು ಸಂಶೋಧನೆ ಪುಸ್ತಕತನ ನಾನು ಹೇಳಿದೆ ಅದು ಕೊಡವ ಅಕಾಡೆಮಿಲಿ ಪ್ರಕಟ ಆಯ್ತು ಸುಮಾರು ಮುನ್ನೂಟ ಐಂಬತ್ತರಿಂದ ಮೇಲೆ ಪಾಳಿ ಉಳಂತದ ಅದ್ರಲ್ಲಿ ಅಪ್ಪಚ ಕವಿ ದಾರಿ ಪುಟ್ಟಿನಲ್ಲಿಂಜ ಹಿಂಗಡೆ ಸಾಧನೆ ಅಂಚಿಂಗೆ ಸುಮಾರು ಜನ ಗೊತ್ತಿಂಡ ಎಲ್ಲಿ ಪುಟ್ಟಿ ಅಪ್ಪನೇರೊಂಡ ಒಕ್ಕರಲ್ಲಿ ಪುಟ್ಟಿ ಎಂತದ್ ಗೊತ್ತಿಂಡ ಆಚಿಂಗ ಹಿಂಗಡೆ ಸಾಹಿತ್ಯತರ ಅವರು ವಿಮರ್ಶೆ ಉಂಡಲ್ಲ ಸಾಹಿತ್ಯ ಎಂತ ಎಳ್ದಿತ್ತು ಅದನ್ನ ನಾನು ಅದ್ರಲ್ಲಿ ಎಳ್ದಿ ಬೆಚ್ಚೆ ಅದನ್ನ ಓದಚಂಗೆ ಅಪ್ಪಚ ಕವಿ ದಾರಿ ಅಂದ್ರೆ ಪ್ರತಿಯೊಬ್ಬ ಗೊತ್ತಪ್ಪ ನಾನು ಹಿಂಗೆ ನೋಟಿ ನಂಗೆ ಸುಮಾರು ಜನ ಉಂಡು ಅದು ಗೊತ್ತಿಂತ ಅನ್ನೋದು ಎಂತ ಗೊತ್ತಿಲ್ಲ ನಿಂಗೆಲ್ಲ ಬ್ರಿಟಿಷ್ ಪರ ಅಂದ್ ನೋಟಿ ಹಂಗೆ ಗೊತ್ತಿಲ್ಲ ನಂಗೆ ಎಂತ ಮಾಡಿತು ಅಂತ ಗೊತ್ತಿಲ್ಲ ಇದನ್ನ ಕೇಳ್ಬೋದು ನಾಕಾಜ್ ಇಲ್ಲ ನಂಗ ಬ್ರಿಟಿಷರ ವಿರುದ್ಧ ಹೋರಾಡ್ನ ಹಿಂಗ ನಂಗಡ ಹೆಚ್ಚುಕೋ ಜನ ಅಂದ ಚತ್ತ ಹಿಂಗ ಹೆಚ್ಚುಕೋ ಜನ ಬಾರ ಬಾರ ತ್ಯಾಗ ಮಾಡ್ನ ಹಿಂಗ ಅಂದ್ರೆ ಇದನ್ನ ಕಾಟುಂಡೋಣಿತಿ ಕೊಡಗಿನ ಗಾಂಧಿ ಪಂದ್ಯಂಡ ಬೆಳ್ಳಿಯಪ್ಪ ಅನ್ನೋರ ಪುಸ್ತಕತನ ಹೇಳ್ದನ ಅದನ್ನ ಓದಿ ತಾಪ ಹೆಚ್ಚುಕೋ ಜನಕ್ಕೆ ಬರ್ಮೇಗ ಹೆಚ್ಚು ಕೊಡ್ತು ಹಿಂಗ ಕೊಡೋಡಲ್ಲಿಯೂ ಇನ್ನ ತೋರು ಸ್ವಾತಂತ್ರ್ಯ ಹೋರಾಟಗಾರಂಗಂಡ ನಿಂಡ ಹಿಂಗ ಆಶ್ಚರ್ಯಪಟ್ಟದ್ದು ಹಿಂಗಳಾಯ್ತಿಕೋ ಹಿಂಗಡ ಪೊನ್ನು ಸೀತಮ್ಮ ಹಿಂಗ ಆಯ್ತಿಕೋ ಚಿರ್ಚಿರಿ ಮಕ್ಕಳ ಕೂಟಿ ಜೈಲಿಗೆ ಪೋನದು ಎಂತ ಅವರು ತ್ಯಾಗ ಮಾಡಿದಂತ ದಂಡ ಅವರು ದಂಪತಿ ಹಿಂಗ ಹಿಂಗಡ ಬಗ್ಗೆ ಹೇಳ್ದನದು ಕೊಡಗಿನ ಗಾಂಧಿ ಪಂದ್ಯಂಡ ಬೆಳ್ಳಿಯಪ್ಪ ಅಂದ್ರೆ ಆ ಗಾಂಧೀಜಿನ ಅಂದು ಕೊಡಗಕ್ಕೆ ಕಾಕೊಂಡು ಬಂದ ಹಿಂಗ ಹಿಂಗ ಚೆರಿ ವಿಷಯ ಒಂದಲ್ಲ ಇದು ಅಂತ ಅದು ಕೂಡ ಜನಕ್ಕೆ ಗೊತ್ತಾಂಡು ನಿಂದು ನಾನು ಕೊಡಗಿನ ಗಾಂಧಿ ಪಂದ್ಯಂಡ ಬೆಳ್ಳಿಯಪ್ಪ ಅಂದ್ ನಾನು ಹೇಳ್ದನ ದಂಡನೆ ಮೂಂದನೇ ಏನಕ್ಕೆ ಅದು ಅದು ಅವ್ರು ಬ್ಯಾರಿ ಬೇಜಾರ ನಾನು ಇವ್ರ ಪುಸ್ತಕ ಓದಿನ ಇಪ್ಪಕ್ಕ ನಂಗಡ ದಿವಾನಂಗಡ ಬಗ್ಗೆ ಅವರು ಚೆನ್ನಾರು ಕಟ್ಟ ಪದ ಬಳಕೆ ಮಾಡಿ ಅಂದ್ರೆ ಅವ್ರು ಕಾದಂಬರಿ ಹೇಳ್ದಿಂತೆ ಅದು ಬೋಣದಲ್ಲ ಅದು ಅದ ಹೆಂಗ್ ಹೇಳ್ದಕ್ಕಪ್ಪಕ್ಕ ಅದು ಬಂದು ಬೋನ್ ಅಂತದ್ದು ಅದು ಕೊಡುವ ಬ್ರಿಟಿಷರ ಪರ ಅದವ್ರ ಅಭಿಪ್ರಾಯ ಇಂಜನ್ಗೊಂಡ ಬಂದಂತದೆ ಅದನ್ನ ಓದ್ ನಂಗ ಎಂತ ಮಾಡಿ ಈಗ ಕೊಡೋಡ ಬಗ್ಗೆ ದಾರಿ ಎಂತ ಒಂದು ಚಿನ್ ಬೆಚ್ಚುಳಿ ಅಥವಾ ಹಿಂಗ ಗೊತ್ತಿಲ್ಲತ್ತೆ ಎಂತ ಒಂದು ತಕ್ಕ ಬರ್ದಂದ್ ಬೆಚ್ಚುಳಿ ನಂಗ ಹಿಂಗಳ ಪೊಯ್ಯೋಕು ಪೋಪಲ್ಲ ವಾಟ್ಸಪ್ ಹಿಂಗಳ ಕಟ್ಟುಕಟ್ಟು ನನಗೆ ಬಯ್ಯಕ್ಕೂ ಪೋಪಲ್ಲ ನಂಗ ದಾಖಲೆನ ಕಾಟೊಂಡ್ ಅಲ್ಲಪ್ಪ ಇದು ನೀನು ಹೇಳ್ದಿನದು ತಪ್ಪು ಇನ್ನೇ ಮಾಡೋಂಡು ನೋಟಿ ಇದು ನಂಗಡ ಸತ್ಯ ಇಂಥದ್ದು ನಂಗ ಕಾಟಿ ಕೊಡ್ಕೊಂಡಿ ನಂಗಡ ನಂಗಡ ಆದ್ಯ ಕರ್ತವ್ಯ ಅಂತ ಅಂಡು ಅದಂಗಾಯ್ತು ನಾನು ದಿವಾನ್ ಚಪ್ಪುಡಿರ ಪೊನ್ನಪ್ಪ ಅಣ್ಣವ್ರ ಪುಸ್ತಕ ಹೇಳ್ದೆ ನೋಟಿ ಪನ್ನಪ್ಪ ದಿವಾನಂಡ ಬಗ್ಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಬೋಪ ದಿವಾನ ಯುದ್ಧಂಡ ಬೋಪ ದಿವಾನ ಹಿಂಗ ಬಲ್ಲೂರು ಪಡೆಯಾಳಿ ನಲ್ಲೂರು ದಿವಾನ ಅಣ್ಣನೇ ಚೆಪ್ಪುಡಿದ ಪನ್ನಪ್ಪ ದಿವಾನ ನಲ್ಲೋರು ಆಡಳಿತಗಾರ ನೋಡೋ ಅಲ್ಲ ಅಥವಾ ಅವ್ರ ತಂತ್ರಜ್ಞ ನೋಡೋ ಅಲ್ಲ ಅಂತ ಹಿಂಗ ಹಿಂಗ ಬಾರಿ ನಲ್ಲೋರು ಆಡಳಿತ ಕೊಡ್ತಾ ಹಿಂಗ ಹಿಂಗ ಒಂದು ಅಂದ ಕಾಲದಲ್ಲಿ ಹಿಂಗಡ ಬಗ್ಗೆ ನಾನು ಹೋಯ್ತು ಅವರು ಇಡೀ ಹಿಂಗಡ ಕುಟುಂಬದನ್ನ ಒಕ್ಕಕ್ಕೆ ಸುತ್ತಿತ್ತು ನಾನು ದಿವಾನಂಡ ಬಗ್ಗೆ ಹೇಳ್ದನ ಬರೀ ಮುಂಡ ಕೇಟನ್ ಹೇಳ್ದಿಯಲ್ಲ ನಂಗ ಬ್ರಿಟಿಷರ ದಾಖಲೆ ಆಯ್ತಿಕ್ಕು ರಾಜಂಗಡ ಕಾಲತ್ರ ದಾಖಲೆ ಆಯ್ತಿಕ್ಕು ಅದನ್ನ ಕೊಡಗರ ಇದ್ರಲಿಂಡ್ ಖಜಾನೆಲಿಂಡ್ ಅದೆಲ್ಲ ಡಾಕ್ಯುಮೆಂಟ್ರಿ ಇಂಡ್ ಅದನ್ನೆಲ್ಲ ಎಡ್ತಿತ್ತು ನೋಡ್ತಿತ್ತು ಹೇಳ್ದೆ ಹೇಳ್ದಿ ತಾನಪ್ಪ ದಾರ ಹೇಳ್ದಿಂತು ನೋಟಿ ಕನ್ನಡದಲ್ಲಿ ಅವ್ರ ಕಾದಂಬರಿ ಹಿಂಗ ಕೈಚಿ ಕೊಡ್ತ ಅದನ್ನ ಹಿಂಗ ಓದಿರೋಂಜ ನಾಲ್ಕೂರ್ ಲೆಟರ್ ಇಟ್ಟತ್ತು ನಾನು ನೇರಾಯ್ತು ನಾನು ತಪ್ಪು ಮಾಡಿ ನಾಲ್ಕು ಇಚ್ಚಕ್ಕೆ ಬಲ್ಲೆ ಸಾಧಕ ಅಂದ್ ಗೊತ್ತಿಂದ ಚೆಪ್ಪುಡಿ ಪೊನ್ನಪ್ಪ ನಾಡೆಲ್ಲ ಕಾದಂಬರಿ ಆ ಕಾದಂಬರಿ ಎಲ್ಲ ಪುಸ್ತಕತನ ವಾಪಸ್ ಇಡ್ತವಿ ರೀಪ್ರಿಂಟ್ ಮಾಡಿ ನನ್ನಿತ ಹಿಂಗ ಈ ಪದ್ಧತನ ಇಡ್ತಿತ್ತು ರೀಪ್ರಿಂಟ್ ಮಾಡ್ಚಿ ಹಿಂಗ ಹಿಂಗ ಚೆಪ್ಪುಡಿ ಇರೋರ್ ಒಕ್ಕಕ್ಕವ್ರ ಕಾಗದ ಹೇಳ್ದಿಚಿ ನೋಟಿ ನಾಡ ಬೇಕಾದ್ರೆ ತಪ್ಪಾಗಿ ಹೋಯ್ತು ದಯವಿಚ್ಚಿ ಅದು ಬೇಜಾರು ಮಾಡಿವತ್ತಿ ನಿಂಗಡ ದಿವನ ಇನ್ನತ್ತೋರ್ ಕೇಳಿ ಫೋನ್ ಒಂದು ಗೊತ್ತಿಂತ್ಲೆ ಅಂದ್ ಇದೇ ನಾಕಂಡೆ ನಂಗಡಲ್ಲಿ ಮುಂಡತ್ತೆ ನಂಗೆ ಎಂತೆಂತ ಉಳ್ದೋ ಪಿಂಜ ದಾರಿವನ್ನು ಬಯ್ಯೋ ಪೊಯ್ಯೋದಲ್ಲ ಇನ್ನತ್ತ ಸಾಹಿತ್ಯ ಸಾಧನೆ ಹಾಕೊಂಡು ಒಂದು ಅದಂಗಾಯ್ತು ನಾನು ಪೊನ್ನಪ್ಪ ದಿವಾನಂಡ ಬಗ್ಗೆ ಹೇಳ್ದಣ ಕುಲ್ಲೆಟ್ಟಿರ ಪೊನ್ನಣ್ಣ ನಿಂಗೆ ಗೊತ್ತಿಕ್ಕು ಅಂದ್ರೆ ರಾಜಣ್ಣ ನಂಗೆ ಹಿಂಗ ಟಿಪ್ಪು ಎಡ್ತಂಡು ಪೋಯ್ತು ಇತ್ತಲ್ಲಿ ಜೈಲು ಇಟ್ಟಿ ಅಂತ ಪಿಜಾಪಟ್ಟಣದಲ್ಲಿ ಅಕ್ಕ ರಾಜ ಹಾಲೇರಿ ರಾಜವಂಶವೇ ನಿಂತು ಪೋಪ ಅಂಜತ್ತೆ ಅಕ್ಕ ನಂಗಡ ಕುಲ್ಲೆಟ್ಟಿರ ಪೊನ್ನಣ್ಣ ಐತಿಕ್ಕು ನಂಗ ಪಟ್ಟಚರುಂಡ ಬೊಳ್ಕಾಯ್ತಿಕ್ಕು ಇಂತ ಸುಮಾರು ಜನ ಗೊತ್ತ ಅರಿಯತನಕ್ಕೆ ಪೋಯ್ತು ಅಲ್ಲಿ ಜೈಲಿಂದ ನಂಗಡ ರಾಜಕುಮಾರನ ವಾಪಸ್.

0: கொடுங்க காக்கன்னு வந்தேங்க. இந்த சிறிய தமாஷா இது, எந்த ஒரு பீரங்காய்ச்சிக்கு என்ன மாடி அங்கட சாதனை ரூபாய் கேளுதுன்னு நீங்க எல்லாரும் பத்திக்கு ஸ்குவாட்ரன் லீடர் நம்மட தேவ எங்கட பாக்க 1965 ಯುದ್ಧ ಹಾಗೂ ಕೊಡಗಿನ ಮಹಾವೀರನ ಎಂದು ಪುಸ್ತಕಗಳದನ್ನ ಇದನ್ನ ಕೊಡುವ ಮಕ್ಕಳ ಕೂಟ ಅದನ್ನ ಪ್ರಕಟ ಮಾಡಿಸಿ ನಿಮ್ಗೆ ನೀರಾನವರು ಕೊಡುವ ಈ ಪುಸ್ತಕದನ್ನ ಓದೊಂಡು ಕೊಡುವ ನಂಗಣ್ಣಲ್ಲ ನಂಗ ಬೀರಂಗ ದೀರಂಗದಲ್ಲ ಅದು ಎನ್ನಂಗೆ ಅವಡ ಚೋರೆಲ್ಲ ಎಂತ ನೀವು ಪುಸ್ತಕದನ್ನ ಓದೋಕೆ ನಂಗಡ ಮೇಲೆಲ್ಲ ಎನ್ನೇ ಬರ್ಪಾಗುತ್ತಂಡ ಪಿನ್ನೋಟಿ ಕೊಡವರು ಪಿನ್ನ ಕಾವೇರಿ ಇನ್ನೊರು ಪುಸ್ತಕದ ಹೇಳ್ದಿನ ನಂಗೆ ಕಾವೇರಮ್ಮೆದಾರೆ ಎನ್ನಂಗಾಯ್ತು ನಂಗ ಕಾವೇರಮ್ಮೆ ನಂಗ ಪೂಜೋ ಕಾವೇರಮ್ಮೆ ಅನ್ನೋದು ನಂಗಕ್ಕೂ ನೀರಲ್ಲ ಅದೋರು ತೀರ್ಥ ಅದು ನಂಗಡೆ ಪೂರ್ವ ಅವರು ತುಳಿ ನೀರಿಂದಲ್ಲ ಅದು ನಂಗಕ್ಕ ತೀರ್ಥ ಅದು ಕಾವೇರಿ ಪೊಳೆಯರದ ಅದು ಅದನ್ನ ಸಂಬಂಧಿತ ಅಧ್ಯಯನ ಮಾಡಿ ತೇಳ್ದಿನ ಕೊಡುವ ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನೋದು ಇದು ಸಾಹಿತ್ಯ ಪರಿಷತ್ತು ಬೆಂಗಳೂರಿಂದ ಪ್ರಕಟ ಆಯ್ತು ಈ ಪೂಮಲೆ ಕುಡಿಯಡದು ಹೆಂಗಡ ಕತೆ ಹೆಂಗಡ ಮೂಲ ಎಂತ ಹೆಂಗಡ ಪಾಜೆ ಅಂತ ಇಂದು ಚಿಕ್ಕನೋಟಿ ಹಂಗೆಲ್ಲ ಕುಂದು ಕಾಡಲುಳ ಹಿಂಗ ಬೆಟ್ಟತೂರು ಆಯ್ತಿಕು ಕಬ್ಬೆ ಮಲೆ ಆಯ್ತಿಕು ತಡಿಯಂಡ ಮೂಳು ಆಯ್ತಿಕು ಇಂಥದ್ಲೆಲ್ಲ ಉಳ ಹಿಂಗ ಹಿಂಗ ಸಂಪರ್ಕ ಇಂತಿಲ್ಲ ಹಿಂಗ ನಾಡಿನ ಸಂಪರ್ಕ ಇಂತಿಲ್ಲ ಹಂಗಡಲ್ಲಿ ನೇರಾನು ಕೊಡುವ ಪಾಜೆ ಉಂಡು ನೇರಾನು ಕೊಡುವ ಪಾಟ ಉಂಡು ಜಾನಪದ ಉಂಡು ಇದನ್ನೆಲ್ಲ ಸಂಗ್ರಹ ಮಾಡಿತು ಪೂಮಲೆ ಕುಡಿಯಡ ಬಗ್ಗೆ ಅವ್ರ ಪುಸ್ತಕ ಹೇಳಿದೆ ಇನ್ನೊಂದು ನೋಟಿ 2018 ಕೊಡಗಲ್ಲಿ ಬಲ್ಲೆ ಅವರು ದುರಂತ ಹಚ್ಚಿ ಅದ್ಲು ಹೆಚ್ಚಗೋ ಜಗತ್ತಲ್ಲೆಲ್ಲ ಉಕ್ಕಿ ಪೋಚಿ ಇನ್ನಂಗಾಯ್ತು ಇದು ಅದಂಗಾಯ್ತು ನಾನು ಕೊಡಗಿನ ತಲ್ಲಣ ದುರಂತದ ಹಿಂದಿನ ಸತ್ಯಗಳು ಅನ್ನೋರು ಪುಸ್ತಕಗಳದನ್ನ ನೇರಾನ ಎತ್ತು ಎಂತ ಎನ್ಗಾಯ್ತು ಈ ದುರಂತ ಹಚ್ಚಿ ಕೊಡಗಿಕಾರ ಕೊಡಗಿನ ಪಾಳು ಮಾಡಿಕ್ಲೆ ಪರ್ಮೆಂಜ ಬಂದಂಗ ಕೊಡಗಿನ ಪಾಳು ಮಾಡಿ ಉಳ್ಳಂತ ಸತ್ಯತನ ಹೇಳ್ದನ ಅದರಿಂದ ಹೆಚ್ಚುಕೋ ಯೂನಿವರ್ಸಿಟಿಕಾರ ಅದನ್ನ ಇಡ್ತಂತ ಹೆಚ್ಚುಕೋ ಪರಿಸರ ಪ್ರೇಮಿ ಅದನ್ನ ಇಡ್ತಂತ ಅದನ್ನ ಬಗ್ಗೆನೇ ಅಧ್ಯಯನ ಮಾಡಿ ನಂಡಿ ಇಂದು ಇಂಥದ್ದು ಪೆರ್ತ್ ಸಾಹಿತ್ಯದ್ರ ಬಗ್ಗೆ ಸಂಸ್ಕೃತಿದ್ರ ಬಗ್ಗೆ ನಾನು ಹೇಳಿದೆ ಇನ್ನೊಂದು 41 ಪುಸ್ತಕದಲ್ಲೂ 20-28 ಪುಸ್ತಕ ಕೊಡಗಿರ ಬಗ್ಗೆ ಕೊಡೋಡ ಬಗ್ಗೆ ಹೇಳ್ದಿನ ಅದು ಇದು ನೋಟಿ ನಾಕು ಕತೆ ಹೇಳ್ದೋಲಿಂತು ಕವನ ಹೇಳ್ದೋಲಿಂತಿತ್ತು ಚುಟುಕು ಹೇಳ್ದೋಲಿಂತು ಅದಕ್ಕೆ ನಾಕ ಅಂದ ನನಕ್ಕೆ ಕೊಡುವ ಸಾಹಿತ್ಯದಲ್ಲಿ ಹಾಕಂಡೇ ಇಂದು ದಾಖಲೀಕರಣ ಎಂದು ಇನ್ನತ್ತದ ಜನ ಮರಂದು ಪೋಯ್ತು ನಂಗಡ ಪೆರಿಯಂಗಕ್ಕೆ ನಾಡ ಅಪ್ಪಂಡಂತ ಬೈತಗಾರಕ್ಕೆ ನಂಗಡ ಇತಿಹಾಸ ಎಂತ ನಂಗಡ ಕೇಳಿ ಅಂತಂದು ಮರಂದು ಪೋಯ್ತು ಅದನ್ನ ನಂಗ ಉಳ್ಳ ತಾತಂಗ ಅವಯಂಗ ಅಂಗಡ ಪಕ್ಕ ಪೂಂಡು ಅಂಗಡ ಮೂಲಕ್ಕೆ ಪೋಯ್ತು ಇದನ್ನೆಲ್ಲ ಕೂಟಿ ಬೆಚ್ಚತ್ತಿಂಗಿ ಮಾತ್ರ ನಾಳೆಕ್ಕೆ ಕೊಡುವ ಮೇ ಉಳಿಯುವ ಅದಂಗಾಯ್ತು ಎಲ್ಲರೂ ನಾನು ಒಬ್ಬಳ್ದು ಸಿಂಗ್ಫಾರ ನಲ್ಲನ ಚಾಯ್ಲಿ ಹೇಳಿದ್ದೆ ಏದೇದೋ ತರತ್ಲ ಉಳ್ದದ್ದು ಬಣ್ಣ ಅದಂಗೂ ಅವರು ರೀತಿ ನೀತಿ ನೋಡಲು ಉಳ್ದೋಂಗು ಕೂಡ ಅವ್ರ ರೀತಿ ನೀತಿ ಉಂಡ್ ಮುಂಡದ ನಂಗ ಹೆಚ್ಚಕ್ಕೆ ಪುಸ್ತಕ ಮಾಡಿಸಿ ಅನ್ನೋದು ಬಲ್ಯದಲ್ಲ ಮಾಡನದು ಹೆಚ್ಚಕ್ಕೆ ಗಟ್ಟಿ ಉಂಡ್ ಅದು ಹೆಚ್ಚಕ್ಕೆ ಸತ್ಯ ಉಂಡ್ ಅನ್ನೋದು ಅವರು ಮುಖ್ಯ ಅದು ಅದಂಗಾಯ್ತು ಎಲ್ಲರೂ ಕೂಡ ಕೈಕೊಟ್ಟನ ಕೊಡುವ ಸಾಹಿತ್ಯತನ ಕೊಡುವ ಪಾಜಿನ ನಂಗ ಬಳತಾನ
1: ಕೊಡುವ ಮಕ್ಕಳಲ್ಲಿ ಕೊಡವಾಮರ ಜಾಗೃತಿ ಕಂಡುವ ಪೈಕ ತುಂಬಾ ಕಂಡು ಬಂದ ಕೂಡ ಎಲ್ಲ ಕಾರ್ಬಾರ್ಕ್ಕೂ ಕುಪ್ಪೆ ಚಲೆ ಕೂಡ ಇಡುವ ಅಂಗಕ್ಕೆ ನಿಂಗಡ ಕಿಣಿತಕ್ಕೆ ಏನಂತ
0: ನೇರೆ ಇಂದು ನಂಗಡ ಅವ್ರ ನೋಟೋಕ ಅವ್ರು ಖುಷಿಯಪ್ಪ ಕೊಡುವ ಮಕ್ಕಳಲ್ಲಿ ಇಂದು ಅವರು ಜಾಗೃತಿಯಿಂದ ನಂಗಣ್ಣು ಅಲ್ಲ ಅವ್ರ ಪುರುಡಿನ ಹಣ್ಣು ಅಲ್ಲ ಅದು ಕಂಡು ಬಪ್ಪ ಇಂದು ಇಂದು ಎದೇ ಅವರು ಮೇಳ ಆಯ್ತಿಕ್ಕು ಅವರು ಮಂಗಲ ಆಯ್ತಿಕ್ಕು ಅಥವಾ ಬಾರಿ ಎದೇ ಹಿಂಗೆ ಕೊಡವಡ ಕಾರ್ಬಾರ್ ಆಯ್ತಿಕ್ಕು ಆ ಕಾವೇರಿ ನಮ್ಮೆ ಆಯ್ತಿಕ್ಕು ಈ ಎಲ್ಲ ಕೊಡುವ ಮಕ್ಕಳಿಂದ ಎಲ್ಲಿ ಹಿಂಗೆ ಪ್ರಪಂಚದ ಎದೇ ಹಿಂಗೆ ಮೂಲೆಯಲ್ಲಿ ಕಡೆ ಹಂಗೆ ಬಂತು ಕೂಡಿ ನಿಂಡೆ ಹಂಗೂರು ಕುಪ್ಪೆ ಚಾಲೆ ಇಡೋದಾಯ್ತಿಕ್ಕು ಹಂಗಡ ಆ ಕಳಿ ಆ ಬಾಜ ಕಂಬಕ್ಕೆ ನಂಗೆ ಮೇಲ್ಕೊರ್ ಖುಷಿಯಪ್ಪ ಅದು ಜುಮ್ಮು ನೋಡಕ್ಕೆ ಇನ್ನ ಇದು ಬೋಂಡೆ ಆಚೆಂಗಿ ಅವ್ರ ಬೇಜಾರ ಅಂತ ನೆನಚಂಗಿ ಹಂಗಕ್ಕೆ ಇಂದು ಬಟ್ಟೆ ಕಾಟಿ ಕೊಡ್ಬಹುದು ಅವರು ಇಲ್ಲ ಹಂಗಕ್ಕೆ ಕೊಡುವಾಮೆ ಎಣ್ಣತ್ತೆ ಅಂದ್ರೆ ಎಣ್ಣೆ ಕೊಡ್ಪಂಗ ಪೆರ್ತ ಜನ ಇಲ್ಲ ನಂಗಡಲ್ಲಿ ಇದು ನೋಡಿ ಎಂತ ಹಿಂಡು ನೋಟಿ ಹಿಂಗಕ್ಕೆ ನಾನು ಒಂದೇ ಒಂದು ಹಣ್ಣಿ ಕೊಡುವ ಮಕ್ಕ ಕೂಡಿನಲ್ಲಿ ಕಾಂಬಕ್ಕ ನಂಗ ಹಂಗಡ ನಂಗಡ ಕುಪ್ಪೆ ಚಾಲಿಟ್ಟೋದು ಕಾಂಬಕ್ಕ ನಾಲ್ಕು ಬೇರೆ ಪುಡಿಪ ನಾಕು ಹೆಚ್ಚಕ್ಕೂ ಜನ ಹೆಚ್ಚಕ್ಕೂ ಮಕ್ಕ ಏದೇದು ರಂಗರ ಕುಪ್ಪೆ ಚಾಲಿಟ್ಟಿನ ನೋಟಿರ ಒಬ್ಬ ಚೋಪು ಉಡುವ ಒಬ್ಬ ಕರ್ಪು ಉಡುವ ಒಬ್ಬ ಬಳುಪು ಉಡುವ ಒಬ್ಬ ಪಚ್ಚೆ ಇಡುವ ಒಬ್ಬ ನೀಲಿ ಇಡುವ ಇದು ಕೊಡುವ ಮೇ ಇದು ಹೆಣಕ್ಕೆ ಹಂಗೆ ಗೊತ್ತಿಲ್ಲ ಹೆಂಗಕ್ಕೆ ನಂಗೆ ಇನ್ನೇನು ಇಡೋಕಾಗ ಇದು ಫ್ಯಾಷನ್ ಶೋ ಅಲ್ಲ ಇದು ಈಗ ನಂಗ ಎಲ್ ಕೆ ಜಿ ಮಕ್ಕಕ್ಕೋ ಅಂಗನವಾಡಿ ಮಕ್ಕಕ್ಕೋ ನಂಗ ಬಾರ ಬಾರ ತರ ತರ ಬಟ್ಟೆ ಇಟ್ಟಿತ್ತು ನಂಗೊರು ಫ್ಯಾಷನ್ ಶೋ ಮಾಡೋ ನೋಟಿ ಅನ್ನ ನಾಪಕಾಗ ಕೊಡುವ ಮೇಕೋರು ಗತ್ತುಂಡಿ ಕೊಡವಡ ಕುಪ್ಪೆ ಚಾಲೆ ಕೋರು ಗತ್ತುಂಡಿ ಅದು ಇನ್ನೇ ಇರೋಣ ನಿಂಡು ಪಂಡು ಈ ಮಕ್ಕಳ ಕಡ್ತಿಗೊಂಡು ಪಂಡಿಟ್ಟ ನಿಂತಿಲ್ಲ ಅಂದ್ರೆ ಪಂಡಿಟ್ಟ ನಿಂತು ಅಕ್ಕಣ ಚಿಂಗಿ ಪಂಡು ನಂಗಕ್ಕೆ ನೇರ ಅಂದ ಕಾಲದಲ್ಲಿ 21 ರೂಪಾಯಿ ಎಲ್ಲ ಬಟ್ಟೆ ಶಾಪಿಂಗ್ ಜಿತ್ತಲೆ ಆನ್ಲೈನ್ ಎಲ್ಲ ನಂಗಡೆ ಕುಪ್ಪಿ ಆಡ

0: ಅಡ್ಡಾಡಬಪ್ಪ ಅಂತಲೇ ಅಕ್ಕ ಕುಟ್ಟುವಂತ ಬಟ್ಟೆಯನ್ನ ನಂಗ ಕುಪ್ಪೆ ತರ ಮಾದ್ರಿ ಮಾಡಿ ನಿಟ್ಟು ಅಂಜತ್ ನಂಗ. ಅಲ್ಲಿಂಜ ಬಳಂದಣ್ಣು ಬಳಂದಣ್ಣು ಬಂದನಕ್ಕೆ ನಂಗ ದಂಡೇ ದಂಡ ಕುಪ್ಪೆ ನಂಗಡ ಕೈಲಿ ಹೊಡೆಯಿಂದು ಒಂದು ಕರ್ಪು ಒಂದು ಬಳುಪು ಹಂಗ ಪಂಡು ಜನಕಪ್ಪ ನಂಗ ಕಟ್ಟ ನಿಂತಿಲ್ಲ ದಿವಾನ ಕಟ್ಟ ನಿಂತಿಲ್ಲ ಅಕ್ಕು ದಿವಾನಂಗಕ್ಕ ಇಂಜ ತೆನ್ನುಗಣಿಂಗಿ ಹಿಂಗ ದಿವಾನಂಗಂದು ಗೊತ್ತಾಡು ಜನಕ್ಕ ಗೊತ್ತಾಡು ಸೈನ್ಯಕ್ಕೆ ಗೊತ್ತಾಡು ಇನ್ನೊಬ್ಬಂಗ್ ಗೊತ್ತಾಡು ಹಿಂಗಕ್ಕ ಇಟ್ಟಣಿ ಜತ್ತ ಹಿಂಗ ದಿವಾನಂಗಕ್ಕ ಓರೋರ್ ದಿವಾನಂಗ ಓರೋರ್ ತರ ತರ ಹಿಂಜತ್ತಿ ಅಂದು ದಿವಾನ ಇಟ್ಟತ್ತು ನೇಣಿ ಹಿಂದು ನಂಗ ಇಡೋಕಾಗ ನಂಗ ಚೊಪ್ಪು ಗುಪ್ಪೆತ್ತನಾಡೆ ನಾ ಪಚ್ಚ ಗುಪ್ಪೆತ್ತನಾಡೆ ದಯವಚ್ಚಿತ್ತು ಇಡತ್ತಿನ ಹೇಳ್ದನ ಪಂಡು ನಂಗ ಕಲಂಗಡಲ್ಲಿ ಪೆರಿಯ ಹಂಗ ನಂಗ ಪಟ್ಟದಾರಂಗ ನಂಗೆ ಎಂತೆಂಗ್ ತಪ್ಪು ಮಾಡ್ಚಂಗೆ ಫಸ್ಟ್ ಪೋಯ್ತು ಪೊಜ್ಜು ತಾನು ಪಂಜಿ ಎಂತ ತಪ್ಪು ಮಾಡೋ ಅಂತ ನಂಗೆ ಕಣ್ಣು ಅಂಜತ್ತು ಪೊಯ್ಯಂಡ ಹಿಂದೆ ಎಣ್ಣಿ ಕೊಡ್ಕೊಳ್ಳಲ್ಲ ಅವ್ರ ಅಪ್ಪನ ಓಣಿ ಕೊಡ್ಕೊಳ್ಳಲ್ಲ ಅವ್ರ ತಾತನ ಓಣಿ ಕೊಡ್ಕೊಳ್ಳಲ್ಲ ಮಕ್ಕ ಕಿಡು ಮಕ್ಕಕ್ಕೆ ಇದು ನಂಗಡಲ್ಲಿ ಇವ್ರ ಬಲ್ಲಿಯವ್ರ ಕೊರತೆ ಅಣ್ಣವಲ್ಲ ನಂಗಡಲ್ಲಿ ಬಟ್ಟೆ ಮಕ್ಕಕ್ಕೆ ಕೊಡುವ ಮೇನ ಎನ್ನೇ ಪೂತು ಅನ್ನೊಂದು ಎಣ್ಣಿ ಕೊಡಪ್ಪ ಅಂತ ಬಟ್ಟೆ ಬಳಿ ಕಾಟು ಅನ್ನತ್ತ ಅವ್ರ ವ್ಯವಸ್ಥೆ ಇಲ್ಲ ಅದು ಅದಂಗೆ ನಂಗಕ್ಕೆ ನಾನು ಎದೇದೋ ರಂಗ್ರ ಕುಪ್ಪಿ ಇಡುವಂತ ಸ್ಥಿತಿ ಬಂದು ನಂಗೆ ಗೆದ್ದಿ ಬೈತು
1: ಇದಕ್ಕ ನಂಗ ಆಖಿರಿಕ ನಿಂಗ ಇಕ್ಕತ್ರ ಸಾಹಿತ್ಯ ಹೇಳ್ದಂಗಕ್ಕೆ ಅವ್ರು ಕಿಮಿತಕ್ಕ ಅನ್ನೋಲ್ವಾ ನಿಂಗ
0: ಅಕ್ಕೋ ಇಂದು ನಂಗೆಲ್ಲರ ರೊಟ್ಟಿ ನಂಗೆ ಶಿಕ್ಷಣ ಅನ್ನೋದು ಎಲ್ಲರ ಕಂಡು ನಂಗಡೆ ಎಲ್ಲ ಕೊಡೋಕ್ಕೂ ಎಲ್ಲ ಓದನೆ ಹಂಗಿಲ್ಲ ಹೆಂಗಲ್ಲ ದಾರು ಓದತ್ತೆ ಹೆಂಗೆ ದಾರು ಇಲ್ಲ ಅನ್ನೈತಿ ಎಲ್ಲರೂ ಕೂಡ ಈ ದಾಖಲೀಕರಣ ಮಾಡುವಂಥದ್ದು ಸಾಹಿತ್ಯ ಮಾಡುವಂಥದ್ದು ಎಲ್ಲರಿಗೂ ಶಕ್ತಿ ಇಂದು ಅದಂಗ ಹೆಂಗ ಚೆನ್ನ ತಯಾರಿ ಮಾಡಿ ಉಂಡ ಚಿಕ್ಕೆ ಕಳ್ದದ್ದು ಬಲ್ಲಿದಲ್ಲ ಮುಂದೆ ಪುಸ್ತಕ ಕೊಡವಡಲ್ಲಿ ಇಂಡು ಅನ್ನೋದು ಬಲ್ಲಿರಲ್ಲ ನಾನು ಎಳ್ದಿನದು ಅದು ಹೆಚ್ಚಕ್ಕೆ ಗಟ್ಟಿ ಇಂದು ಹೆಚ್ಚಕ್ಕೆ ಸತ್ಯ ಉಂಡು ಅನ್ನೋದು ಬಲ್ಲಿದದು ಅದಂಗೆ ನಾನೆಲ್ಲರು ನಂಗೆ ಇಕ್ಕತ್ತ ಹೇಳ್ದು ಈ ಮಕ್ಕಳ ನಾನು ಇಂತ ಕೊಟ್ಟೋಣ ಚಿಂಗಿ ನಿಂಗೆ ಚೆನ್ನವ್ರು ಅಧ್ಯಯನ ಮಾಡಿ ಫಸ್ಟ್ ನಿಂಗೆ ನೇರ ಹೇಳ್ದಕ್ಕೆ ಹೋಗತ್ತೆ ಪಡ್ಮೆ ಎನ್ನ ಎಳ್ದಿತ್ತು ಅವ್ರ ಅಧ್ಯಯನ ಪುಸ್ತಕ ಏನ ಹೇಳಿತ್ತು ಅವ್ರ ಪಿ ಎಚ್ ಡಿ ಪುಸ್ತಕ ಏನ ಎಳ್ದಿತ್ತು ಅಂದ್ರೆ ನಾಲಂಜಿ ಪಿ ಎಚ್ ಡಿ ಮಾಡ ಪುಸ್ತಕದ ನಿಂಗೆ ಓದ ಚಿಂಗಿ ನಿಂಗೆ ಕೊರ ಬಟ್ಟೆ ಬಳಿ ಕಾಂಬ ಎನ್ನೇ ನಂಗೆ ಮಿಂಜಕ್ಕೆ ಪೋಲು ಅಂದ್ರೆ ಕಾಪಿ ಮಾಡತ್ತೀನಿ ಅಂಗಡಲ್ಲಿ ಸುಮಾರು ಜನ ನೋಟಿ ನೋಡ ಪಟ್ಟೊಳಗೊಳಮೇನೇ ಕಾಪಿ ಮಾಡಿತ್ತು ಪುಸ್ತಕ ಉಳಿದು ಅದು ಅಥವಾ ಅಪ್ಪಚಗವಿರೋದೇ ಸಾಹಿತ್ಯತನ ಕಟ್ಟಿತ್ತು ಕಟ್ಟಿ ತೊಳೆದೋಕಾಗ್ರು ನಿಂಗಕ್ಕೆ ಅದು ನಿಂಗೋರ್ ಪುರುಡು ತಪ್ಪಂತ ಸಾಹಿತ್ಯ ಹಚ್ಚಿಕೆ ಅದು ನಂಗಡ ಕೊಡುವ ಸಾಹಿತ್ಯತ್ರವ್ರ ಅಡಿಪಾಯ ಪಟ್ಟೊಳಿಪಳಿಮ ಐತಿಕು ಅಪ್ಪಚ ಕವಿರದ ಐತಿಕು ಅಕ್ಕ ಅಲ್ತೋ ಐಕ ಅಕ್ಕನೆ ಬಂದಂತ ಅಧ್ಯಯನ ಪುಸ್ತಕ ಐತಿಕು ಅದು ನಂಗಡವ್ರ ಅಡಿಪಾಯ ಅಂದ್ಕೊಂಡಲ್ಲ ಅದು ಅಂಡು ಅದು ಆಂಡ ಮೇಲೆ ನಿಂಗೆ ಕಟ್ಟಡತನ ಕಟ್ಟಿಕೊಂಡು ಫೋಂಡು ನೋಡ್ ನಾನು ಅದಂಗಾಯ್ತೇನೆ ನಾನು ಕನ್ನಡ ಜಾನಪದತ್ಲೂ ಅವ್ರು ಎಮ್ ಎ ಮಾಡಿತ್ತು ಅವ್ರು ಇಷ್ಟ್ರಲ್ಲಿ ಕೂಡ ಇನ್ನೂರು ಎಮ್ ಎ ಮಾಡಿ ಏನು ಹೇಳ್ತಂಗೆ ಆ ಬಟ್ಟೆ ಪೋಪೋ ಬಟ್ಟೆ ನಂಗೆ ಗೊತ್ತಿರೋಂಡು ಅಂದ್ರೆ ಎಮ್ ಎ ಮಾಡೋಕ ಪಕ್ಕವ್ರು ನಿಂಗೆ ಎಲ್ಲ ಗೆನ್ನ ಅಧ್ಯಯನ ಮಾಡಲು ಬಟ್ಟೆನ ಕಾಟಿದಿಪ್ಪ ಆಂಡ ಪೊಲೆ ಪೋಯಿ ಪೆರ್ತುಂಡು ಕೊಡೋಡಲ್ಲಿ ಕೊಡಗಿರಲ್ಲಿ ಕೊಡಗಿರಲಿ ಕೊಡೋಡಲ್ಲಿ ಸಾಹಿತ್ಯ ಎಳ್ದುವಂಥದ್ದು ಕೂಟಿಬೆಪ್ಪಂಥದ್ದು ಪೆರ್ತುಂಡು ಆ ಎಳ್ದುವನ್ನ ಚಾಯ್ರ್ ಎಳ್ದಿ ಪಿಂಜ ಅಕ್ಷರ ತಪ್ಪು ಹೆಚ್ಚುಕೋ ಪುಸ್ತಕ ನೋಟಕ ನಾಕಿಂದ ಬೇಜಾರಾಯಪ್ಪ ನಾಳೆ ಅದೇ ದಾಖಲೆ ಆಯ್ಪೋಪ್ಪ ಕೊಡುವ ಅಕ್ಷರ ಪೆರ್ತು ತಪ್ಪಿಪ್ಪ ಪುಸ್ತಕದಲ್ಲಿ ಅದಕ್ಕೆ ನಾನು ಹೆಚ್ಚಕ್ಕೆ ಚಾಯ್ರ್ ಎಳ್ದು ಚೆಂಗ್ಯು ನಾನೆಂತ ಮಾಡೋಣಿ ಚಾಯ್ ಗೊತ್ತೋಳಂಗೊಬ್ಬಂಗ್ ಕಾಟೋಂಡು ಅಂಗಳ ಕೈಂಜ ಅಕ್ಷರ ತಿದ್ದಿಚಿಟ್ಟೊಂಡು ಒಮ್ಮ ಪುಸ್ತಕ ಪ್ರಕಟ ಆಯ್ಪೋಚಂಗಿ ಅದನ್ನ ವಾಪಸ್ ಎಡ್ತೋಕೈಲೆ ನಂಗೆ ನಾಳೆ ಜನ ಎಂತ ಜ್ಞಾನ ಮಾಡ್ಯವ ಕೊಡೋ ತಕ್ಕ ಇನ್ನೇನಿಂದ ತಪ್ಪುನೇ ನೇರಿಂದ ಜ್ಞಾನ ಮಾಡ್ಯವ ಅದಂಗಾಯ್ತು ನಿಂಗೆ ಉಳ್ದಕ್ಕ ಉಳ್ದಿ ತಾನ ಪಿಂಜ ತಾನ ಪ್ರಕಟ ಮಾಡೋಂಗ್ ಮಿಂಜ ನಲ್ಲ ದಾರಿ ಗೊತ್ತೋಳ ಸಾಹಿತ್ಯಕ್ಕೋ ಅಥವಾ ಪಡಿಪುಗಾರಕ್ಕೋ ಕಾಟಿತ್ತು ತಿದ್ದಿ ಚಿಟ್ಟಿತ್ತು ಎಳ್ದಿ ನಂಗಡ ನಾಳೆಕ್ಕೂ ಕೂಡ ನಂಗಡ ಕೊಡುವ ಸಾಹಿತ್ಯ ನಿನ್ನ ಮಿಂಜಕ್ಕೆ ಕೊಡು ಚಾಯ್ಲಿಪ್ಪ ಖಂಡಿತ ಕೊಡವೊಮ್ಮೆ ನಿಂಗಡೆಲ್ಲರವ್ರ ಸಹಕಾರದಲ್ಲಿ ಪುರುಡಲು ಖಂಡಿತ ಮಿಂಜಕ್ಕೆ ಬಪ್ಪ ಅದು ಬಹಳ ಒಂದು ಆಪಲೆ
1: ಬಡಚ್ಚಕ್ ವಿಚಾರ ಹತ್ರ ಬಗ್ಗೆ ನಿಂಗೆ ತಕ್ಕ ಬಂದಿತ್ತುಳಿರ ನಂಗಡೆ ಸ್ಟುಡಿಯೋಗೆ ಬಂತು ಇನ್ನೆಚ್ಚಕ್ಕೂ ನಿಂಗಕ್ಕೆ ಹೇಳ್ದುವಂತ ಶಕ್ತಿ ಅದ ಯಾವತ್ತೆರಡು ಸಾಹಿತ್ಯಕ್ಕೂ ಉಳ್ಳ ಇನ್ನೆಚ್ಚಕ್ಕೂ ಸಾಧನೆ ಮಾಡೋ ಶಕ್ತಿ ಅದ ಯಾವತ್ತೆರಡು ಎಂದು ನಂಗೆಲ್ಲ ಬೋಡ್ಯವ ನಿಗಕ್ ನಲ್ಲಾಮೆ
0: ನಲ್ಲಾಮೆ ಎಲ್ಲಕ್ಕೂ ಇಡೀ ಕೊಡುವ ಸಿರಿನ ಕಟ್ಟಿ ತಳ್ತಂತ ಎಲ್ಲರಿಗೂ ಕೂಡ ನಾನು ನಲ್ಲಮ್ಮೆ ನಂಗೆ ಒಬ್ಬನುಂಡು ದಂಡಳನುಂಡು ಕೊಡುವ ಮೇನ ಪೋತು ಕೈಲೆ ನಂಗೆಲ್ಲರೂ ಕೂಡ ಈ ಕೊಡುಗೆ ಅನ್ನ ನೆರಡು ಕೊಡುವ ಮೇನ ನೆರಡು ಕೊಡುವ ಪಾಜ ಅನ್ನ ನೆರಡು ನಂಗೆಲ್ಲರೂ ಕೂಡ ಕೊಡುವ ಮೇನ ಪೋತನ ಎಲ್ಲಕ್ಕೂ ನಲ್ಲಮ್ಮೆ
2: ಇಚ್ಚನರ ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿ ಚಂಡ ರಮೇಶ್ ಉತ್ತಪ್ಪಾಯಣ್ಣ ಕೂಡ ನರ್ತನ ತಕ್ಕಬಾಕನ ಕಟ್ಟಿದ ಈ ತಕ್ಕಬಾಕಲು ಕೂಡಿಯಾದ್ನವು ಬಾಳೆಯಡ ದಿವ್ಯಾ ಮಂದಪ್ಪ ಇಲ್ಲಿಕ ಇನ್ನಿತ್ರ ಕೊಡವಸಿರಿ ಕಾರ್ಯಕ್ರಮ ತಂದತ್ತು ಮಾ ಜನಕ್ಕೆಲ್ಲ ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 0872. ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ಬನ್ನಿ ಶ್ರೋತೃಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಸರಸ್ವತಿ ತಿಮ್ಮಪ್ಪ ಅವರು. ಮತ್ತೆ ಏನ್ ಸಮಾಚಾರ ಇವತ್ತು? ಮಳೆ ಬರ್ತಾ ಇದೆಯಾ? ಬಂದ ತಕ್ಷಣ ಕರೆ ಮಾಡಿದ್ರಿ, ನಿಮ್ದೇ ಮೊದಲ ಕರೆ. ಓಡಿ ಬಂದು ಕರೆ ಮಾಡಿದ್ರಾ? ಮತ್ತೆ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಊರಲ್ಲಿ. ಅಷ್ಟು ಮಳೆ ಆಗ್ಲಿಲ್ಲ, ಎಲ್ಲ ವ್ಯವಸಾಯಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ವಾ? ಯಾವ ಗೀತೆ ಪ್ರಸಾರ ಮಾಡೋಣ ಸರಸ್ವತಿ ಅವರೇ? ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮ್ಗೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಯಾವ ಬೆಳೆಗೆ ಪ್ರಸಿದ್ಧಿಯಾಗಿದೆ? ಮೆಣಸು. ಬ್ಯಾಡಗಿ ಮೆಣಸಿನ್ಕಾಯಿ. ಸುಲಭದ ಪ್ರಶ್ನೆ ಅಲ್ವಾ? ಹೆಸರಲ್ಲೇ ಉತ್ತರ ಇದೆ ಅಲ್ವಾ? ಬ್ಯಾಡಗಿ ಮೆಣಸಿನ್ಕಾಯಿ. ಅದರಲ್ಲೇ ಉತ್ತರ ಇದೆ. ಸರಿ ಸರಸ್ವತಿ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

0: ನಮ್ಮ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಪುಷ್ಪರಾಜ್ ಮಾತಾಡ್ತಾ ಇರೋದು ಮೇಡಮ್. ಕಗ್ಗೋಡ್ಲು ಹೂಕಾಡು ಪೈಸಾರಿಯಿಂದ ಮೇಡಮ್.
0: ಕಗ್ಗೋಡ್ಲು ಗ್ರಾಮ ಹೂಕಾಡು ಪೈಸಾರಿಯಿಂದ ಪುಷ್ಪರಾಜು ಅವರು.
1: ಹೌದು ಮೇಡಮ್.
0: ಹೇಗಿದೆ ನಿಮ್ಮೂರಲ್ಲಿ ವಾತಾವರಣ?
1: ವಾತಾವರಣ ಅದೇ ಮೇಡಮ್, ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಆ ಥರ ಇದೆ ಮೇಡಮ್.
0: ಎಲ್ಲ ಕಡೆ ಕೂಡ ಮಳೆಗಾಗಿ ಕಾಯ್ತಾ ಇದ್ದಾರಲ್ವಾ?
1: ಹೌದು ಮೇಡಮ್.
0: ಮತ್ತೆ ಬೇಸಾಯ ವ್ಯವಸಾಯ ಎಲ್ಲ ಹಿಂದೆ ಉಳಿದಿದೆ, ಅದರ ಆರಂಭ ಎಲ್ಲ.
1: ಹೌದು ಮೇಡಮ್.
0: ಹೇಗನ್ಸ್ತಾ ಇದೆ ನಿಮ್ಗೆ?
1: ಮಳೆ ಬೇಕು ಮೇಡಮ್.
0: ಮಳೆ ಬೇಕೇ ಬೇಕು.
1: ದೊಡ್ಡದಾಗಿ ಬರ್ತಾ ಇಲ್ಲ, ತುಂತುರು ಹನಿ ಹನಿಯಾಗಿ ಬರ್ತಾ ಇದೆ ಮೇಡಮ್.
0: ಸ್ವಲ್ಪ ಮಟ್ಟಿಗೆ ಅಷ್ಟೇ ಅಲ್ವಾ?
1: ಹೌದು ಮೇಡಮ್.
0: ತುಂಬಾ ಜೋರಾಗಿ ಮಳೆ ಬರಬೇಕು, ಜಲಮೂಲಗಳು ಆಗ್ಬೇಕಲ್ವಾ ಭೂಮಿಲಿ?
1: ಹೌದು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ ಪುಷ್ಪರಾಜು ಅವರು?
1: ಮೇಡಮ್, ಹೊಸ ಜೀವನ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಆಡಿರುವ ಲಾಲಿ ಲಾಲಿ ಲಾಲಿ ಜೋ ಆಗಿತ್ತು ಮೇಡಮ್.
0: ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲು ಒಂದು ಪ್ರಶ್ನೆ ತಮಗೆ.
1: ಓಕೆ ಮೇಡಮ್.
0: ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು?
1: ಚಿನ್ನಸ್ವಾಮಿ ಕ್ರೀಡಾಂಗಣ ಮೇಡಮ್.
0: ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಲ್ಲಿ.
1: ಬೆಂಗಳೂರು. ಹೌದು ಮೇಡಮ್.
0: ಇದು ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ. ಉತ್ತರ ಸರಿಯಾಗಿದೆ. ನಿಮ್ಮ ಇಷ್ಟದ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ ಮೇಡಮ್.

0: ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ವಾಣಿ ಚಂಗುಮಯ್ಯ ಅವರು.
1: ಹೌದು, ವಾಣಿ ಚಂಗುಮಯ್ಯ.
0: ಹೇಗಿದ್ದೀರಾ ವಾಣಿ ಚಂಗುಮಯ್ಯ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್. ಸ್ವಲ್ಪ ಗಂಟಲು ಕಟ್ಟುತ್ತೆ, ಚಳಿ ಇದೆ.
0: ಚಳಿ ಅಂದ್ರೆ ಮಳೆ ಇದೆಯಾ?
1: ಕಷ್ಟ, ನೆಲದಲ್ಲೇ ಇರೋದಲ್ಲ ಮೇಡಮ್, ತೆವಳಿಕೊಂಡು ಹೋಗ್ಬೇಕಲ್ಲ.
0: ಅಲ್ಲ, ಮಳೆ ಇದೆಯಾ?
1: ಮಳೆ ಇದೆ. ನಿನ್ನೆ ಮಧ್ಯಾಹ್ನದಿಂದ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಮಳೆ. ಅದೇ ಜೋರ್ ಜೋರ್ ಅಂತ ಹೋಯ್ತಿಲ್ಲ, ಹೋಯ್ತಿಲ್ಲ, ಹಾಗೆ ಸಾಧಾರಣ ಮಳೆ ಇದೆ.
0: ಮಳೆಗಾಲದ ನೆನ್ಪಂತೂ ಬರ್ತಾನೆ ಇಲ್ಲ.
1: ಇಲ್ಲ ಇಲ್ಲ, ಮಳೆಗಾಲ ಜೋರು ಮಳೆಗಾಲ ಅಂತ ಇಲ್ಲ, ಅಪರೂಪಕ್ಕೆ ನಡೆಸ್ತದೆ. ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಇರ್ತದಲ್ಲ ಅಪರೂಪಕ್ಕೆ ಮಳೆ ಬಂದು ಒಂದು ಗಳಿಗೆಗೆ ಬಿಸಿಲು ಕಾಯ್ತದೆ, ಇದೆ ಬೆಳಕ್ ಆಗಿದೆ.
0: ಮಳೆಗಾಲದ ತರ ಮಳೆನೇ ಬರ್ತಾ ಇಲ್ಲ ಅಲ್ವಾ?
1: ಇಲ್ಲ ಇಲ್ಲ, ಏನು ಇನ್ನು ಆಗಸ್ಟ್ ಇದು ಆಷಾಢ ಇದು ಮಳೆಲ್ಲ.
0: ಜೂನ್ ಮುಗೀತು, ಜೂನ್ ಮುಗೀತು.
1: 6 ರಿಂದ 20 ರವರೆಗೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಏನಾದ್ರೂ ಅಡಿಬಹುದು ಜುಲೈಯಲ್ಲಿ.
0: ಜುಲೈ ಮತ್ತೆ ಆಗಸ್ಟ್ ಎರಡೂ ಕಾಯ್ಲಿಕ್ಕಿದೆ ಅಲ್ವಾ?
1: ಆದ್ರೆ ಈಗ ಬೇಸಾಯ ಗದ್ದೆ ಬೇಸಾಯ ಎಲ್ಲ ಕಡಿಮೆ ಮೇಡಮ್, ಕಡಿಮೆ ಎಲ್ಲ
0: ಕಡಿಮೆ ಅಂದ್ರೆ ಮಾಡುವವರು ಇದ್ದಾರೆ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ.
1: ನೀರಾವರಿ ಭೂಮಿ ಆದ್ರೆ ಮಾಡಬಹುದು. ಆದ್ರೆ ಈಗ ನಮ್ಮ ಕಡೆ ತುಂಬಾ ಅಡ್ಲಾಗಿದೆ, ನಮ್ಮ ಕಡೆ ಯಾರು ಭೂಮಿ ಮಾಡೋರು ಇಲ್ಲ.
0: ಈಗ ಮಳೆ ಕಡಿಮೆ ಆದ್ರೆ ಬೇಸಿಗೆಯಲ್ಲಿ ನಮಗೆ
1: ಪ್ರಾಬ್ಲಮ್, ಆ ಟೈಮಲ್ಲಿ ಕಷ್ಟ ಆಗುತ್ತೆ.
0: ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ.

0: ಸೀರೆ ತುಂಬಾ ಡಿಸೆಂಬರ್ ಇಂದಲೇ ಶುರು ಆಗುತ್ತೆ ಅಲ್ವಾ?
1: ಅದು ಈ ವರ್ಷ ಅಕ್ಟೋಬರ್ ವರೆಗೆ ನೀರು ಇರೋದಿಲ್ಲ, ಈ ತರ ಮಳೆ ಆದ್ರೆ ಏನು?
0: ಎಲ್ಲ ಕೆರೆ ಬಾವಿಗಳೆಲ್ಲ ಬತ್ತಿ ಹೋಗ್ತವೆ.
1: ಬರ್ತದೆ.
0: ಮತ್ತೆ ಯಾವ ಗೀತೆ ಪ್ರಸಾರ ಮಾಡೋಣ ವಾಣಿಜ್ಯ?
1: ನನಗೆ ನಮ್ಮ ಅಮ್ಮನಿಗೆ ಒಂದು ಹಾಡು ಬೇಕಂತ ಮೇಡಮ್.
0: ಯಾವ ಹಾಡು ಅಮ್ಮನಿಗೆ?
1: ಅಮ್ಮನಿಗೆ ಹಣಬಲವು ಜನಬಲವು ಚಿತ್ರದಿಂದ ಇವಳ ಎಲ್ಲ ಇವಳ ಅಪ್ಪಂದೆ ಅಂತ ಹಾಡು ಇದೆ
0: ಮೇಡಮ್.
1: ಅಮ್ಮ ಹೇಳೋದು, ಅಮ್ಮ ನೀನ ಅಪ್ಪ ಚಂಗಮ್ಮಯ್ಯ ಅಪ್ಪಂದೆ ಹೆಸರು ಬರ್ತೇನೆ ನನ್ನದು, ನಮ್ಮ ಅಮ್ಮ ಪಾರ್ವತಿಗಾಗಿ.
0: ನಿಮ್ಮ ಅಮ್ಮನಿಗೋಸ್ಕರ ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮ್ಗೆ.
1: ಅಮ್ಮನ ದೇಹವನ್ನೇ ನನಗೆ ಇಟ್ಟಿದ್ದಾರೆ ಸರ್ ಮೇಡಮ್.
0: ನಿಜವಾಗ್ಲು ಹಾಡು ಅಮ್ಮನ್ಗೆ. ಆದ್ರೆ ಪ್ರಶ್ನೆ ನಿಮ್ಗೆ, ಮೊದಲ ಬಾರಿ ಮಕ್ಕಳಿಗಾಗಿ ನಿರ್ಮಿಸಲ್ಪಟ್ಟ ಕನ್ನಡ ಚಿತ್ರ ಯಾವುದು ಅಂತ?
1: ಮಕ್ಕಳ ರಾಜ್ಯ.
0: ಸರಿಯಾದ ಉತ್ತರ ವಾಣಿ ಚಂಗುಮಯ್ಯ ಅವರೇ. ನಿಮ್ಮ ಅಮ್ಮ ಇಷ್ಟಪಟ್ಟ ಗೀತೆ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
1: ಮೊನ್ನೆಯಿಂದ ಹೇಳ್ತಾರೆ, ನೀನ್ ಲೈನ್ ಸಿಕ್ಕಿದ್ರೆ ಅದೇ ಹಾಡು ಕೇಳು, ಅದೇ ಹಾಡು ಕೇಳು.
0: ಖಂಡಿತವಾಗ್ಲೂ ಪ್ರಸಾರ ಮಾಡ್ತಾ ಇದೀವಿ. ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮೂಡಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:30 ಇಂಗ್ಲಿಷ್ ಯುವವಾಣಿ, ಇದರಲ್ಲಿ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ದಿವಾ ಉತ್ಕರ್ಷ ಅವರೊಂದಿಗೆ ಸಂದರ್ಶನ. ನಂತರ ಬಿಯಾಂಡ್ ದಿ ಟಚ್ ಲೈನ್, ಈ ಕುರಿತು ರಘುನಾಥನ್ ಅವರೊಂದಿಗೆ ಮಾತುಕತೆ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಪ್ರೊಫೆಸರ್ ಶಹಸೀನಾ ಬೇಗಂ, ಇದು ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಾಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಏಳು ಗಂಟೆ 47 ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 9:30 ಚಿತ್ರಚಿತ್ತಾರ. 10:05 ಬೆಂಗಳೂರು ಕೇಂದ್ರದಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ಉಪಯೋಗ ವಿರೋಧಿ ಮತ್ತು ಅನೈತಿಕ ಸಾಗಾಟ ದಿನ ಸಂದರ್ಭದಲ್ಲಿ ರಾಜಾ ಇಮಾನ್ ಕಾಸಿಂ ಪಿ, ಡಿಸಿವಿ ಅಪರಾಧ

ಬೆಂಗಳೂರು ನಗರ ಮಾದಕ ವಸ್ತು ವಿರೋಧಿ ದಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ. 11 ಗಂಟೆಗೆ 10:35 ಗಾನಬಜಾನ. 11 ಗಂಟೆಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಸಂದರ್ಭದಲ್ಲಿ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಆತ್ಮಹತ್ಯೆ ಕುರಿತು ಮಾತನಾಡುತ್ತಾರೆ. ಡಾಕ್ಟರ್ ಕೆಜಿ ಕವಿತಾ. ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದು ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್.

0: officials expressing satisfaction over the large number of applicants at the centre. The High Commissioner announced a resumption of normal visa operations for Bangladeshi citizens. He said applications for tourist visas will be accepted from the 28th of this month. Venezuela's acting president, Delcy Rodriguez, today said that 164 people have died, 971 others were injured after a pair of powerful quakes rocked the country. The acting president had said earlier that at least 32 people had died after last night's 7.2 and 7.5 magnitude earthquakes and that the toll was expected to rise. Prime Minister Narendra Modi today welcomed Amazon's record investment of $48 billion in India. Mr. Modi met the CEO of Amazon, Andy Jassy, in New Delhi. In a social media post, the Prime Minister said that the investment will create new opportunities for the youth. He added, it shows the growing interest across the world to invest in India. In the ICC Women's T20 World Cup, India will take on Bangladesh in Group A clash at the Emirates Old Trafford at Manchester today. The match is scheduled to begin at 7 p.m. Indian time. And that is the end of this news bulletin.
1: FM 103.1 MHz Kampanankagalalli idu Akashvaniya Madikeri Kendra.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
3: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು ಅದು ಮುಖ್ಯವಾದ ಕಾರಣ. ಎರಡನೇದಾಗಿ ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರು ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
2: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ, ಜೂನ್ 8 ರಿಂದ 30 ರವರೆಗೆ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ, ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್.

0: ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಜನಪದ ಗೀತೆ. ಹಾಡಿದ್ದಾರೆ ಸುಲೋಚನಾ.

0: ಸ್ಕೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ
2: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದ 9844-8199.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,900.

0: 590 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
3: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
1: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
5: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
7: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: 2026 ನೀಟ್ ಪರೀಕ್ಷೆ ಎಳೆದಿಟ್ಟುಳ್ಳ ಕೊಡಗರ ಮಕ್ಕಳು ವಿರಾಜಪೇಟೆಯಲ್ಲುಳ್ಳ ಕೊಡಗು ದಂತ ವೈದ್ಯಕೀಯ ಕಾಲೇಜಿಲ್ BDS ಪ್ರವೇಶಾತಿ ಪಿಂಜ CET ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಟ್ಟುವ ದಂತ ವೈದ್ಯಕೀಯ ಓದೋಕ್ ಇರಾದೆ ಉಳ್ಳ ಕೊಡವ ಮಕ್ಕಳು ಕೊಡವ ಭಾಷಾ ಅಲ್ಪಸಂಖ್ಯಾತ ವರ್ಗ ತಡೆಯಲು ಸೀಟ್ ಎಡ್ತೋವ ಬಗ್ಗೆ ಕೂಡಿ ಅರಿವಿಕೆ ತಪ್ಪ. ಅಲ್ಲದೆ ದಂತ ವೈದ್ಯಕೀಯ ಕಾಲೇಜ್ಗೆ ಪೊಲಾಕ 10 ಗಂಟೆ ಜ ಮಜ್ಜನ 2 ಗಂಟೆ ಕತ್ತನ ಬೋಂಡಿಯ ದಾಖಲರ ಕೂಡ ಕುದ್ದು ಹೋಯ್ತು ಮಾಹಿತಿ ಪಡೆದುವ ವ್ಯವಸ್ಥೆಯೂ ಉಂಟು. ಹೊರ ವಿವರಕ್ಕೆ 9448317099015787173 ಇಲ್ಲೆಂಗಿ 08274260196 ಇಲ್ಲಿ ಸಂಪರ್ಕ ಮಾಡೋಕೆ ಸಂಸ್ಥೆ ಪ್ರಕಟಣೆ ಅರಿಜಿಟ್ಟಿತ್ತು.
11: ಅನ್ನಂಬಿರ ಒಕ್ಕಡ ಗುರುಕರ್ಣಂಗ್ ಮೀದಿ ವೆಪ್ಪ ಕಾರ್ಯ ಇದೇ ಇರೋ ತೇಳಾಂಗ್ ಚೆನ್ನಿಯಾಚ ಪೊಲಕ 11 ಗಂಟೆಗೆ ಅರಪಟ್ಟು ಗ್ರಾಮತ್ಲುಳ್ಳ ಅನ್ನಂಬಿರ ಒಕ್ಕ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ಗುರುಕರ್ಣಂಡ ಆಶ್ವಾದ ಪಡೆದೋಣ ಅನ್ನಂಬಿರ ಒಕ್ಕಕಾರ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಣಿತು.

ಕೇಳುಗರೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಲಸಿಕಾ ದಿನವನ್ನು ಈ ಬಾರಿ ಇದೇ 28ರಂದು ಭಾನುವಾರ ನಡೆಯಲಿದ್ದು, ಈ ದಿನದಂದು ನಿಗದಿಪಡಿಸಿದ ಬೂತ್ಗಳಲ್ಲಿ ಜಿಲ್ಲೆಯ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಲಾಗುವುದು.

0: ಪೋಲಿಯೋ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ದೃಷ್ಟಿಯಲ್ಲಿ ಈ ವರ್ಷದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ 5 ವರ್ಷದ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸಲು ಪೋಷಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಮತ್ತು ಧಾರ್ಮಿಕ ಮುಖಂಡರುಗಳು ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡಲು ಪ್ರಕಟಣೆ ಕೋರಿದೆ.
1: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.
0: ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಡಿ ಶ್ರೀಕಾಂತ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ. 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20-29 ಸಿದ್ಧತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30-ಜುಲೈ 29 ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29 ಪೂರ್ಣಗೊಳ್ಳಲಿದೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3 ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ

0: ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27ಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಕೇಳುಗರೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಸಂದರ್ಭದಲ್ಲಿ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನವಿದೆ. 12:05ಕ್ಕೆ ವನಿತಾ ವಿಹಾರ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಇದು ಹಾಸನ ಕೇಂದ್ರದ ಕೊಡುಗೆ. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ಮಡಿಕೇರಿ, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ

0: ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ದಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು, ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ದಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing.

0: operationalized. DRDO, CAPS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
1: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಇಂದು ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ KM ಅರುಣ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ KM ಅರುಣ ಅವರಿದ್ದಾರೆ. ಅರುಣ ಅವರು ಕಾಫಿ ಮತ್ತು ಕಾಳುಮೆಣಸು ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಜೊತೆಗೆ ಭತ್ತದ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಈ ಕಾಫಿ ಮತ್ತು ಕಾಳುಮೆಣಸು ಕೃಷಿ ಅನುಭವಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅರುಣ್ ಅವರೇ.
1: ನಮಸ್ಕಾರ ಸರ್.
0: ನೀವು ಕುಲ್ಲೇಟ್ರ ಅರುಣ್ ಬೇಬಾ ಅಂತಲೇ ಚಿರಪರಿಚಿತರು.
1: ಹೌದು.
0: ಈ ಕಾಫಿ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ?
1: ಕಳೆದ 27 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ.
0: ನಿಮ್ಮ ತಂದೆಯವರು ಮಾಡಿದ್ದ ತೋಟ
1: ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ?
0: ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಹೊಸ ಗಿಡಗಳು ಇಂಥವನ್ನ ಹಾಕ್ಕೊಂಡ್ರೆ?
1: ಇಲ್ಲ, ಎಲ್ಲ ಹಳೆಯದೆ, ರೋಬಸ್ಟ್ ಓಲ್ಡ್ ಪರಡೆನ್ನು ಮತ್ತು ಕಾಂಜೆನ್ಸಿನೇ ಇರೋದು.
0: ಇವೆರಡು ತಳಿಗಳು ಏನು ವಿಶೇಷ ಈ ಎರಡು ತಳಿಗಳದ್ದು?
1: ಕಾಂಜೆನ್ಸಿಯಲ್ಲಿ ಸ್ವಲ್ಪ ಕಾಫಿ ದಪ್ಪ ಆಗುತ್ತೆ, ವೆಯ್ಟ್ ಕಡಿಮೆ ಇರುತ್ತೆ. ಓಲ್ಡ್ ಪರಡೆನಲ್ಲಿ ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ.
0: ತೂಕ ಜಾಸ್ತಿ ಬರುತ್ತೆ, ಅದು ನಿಮ್ಮ ಅನುಭವಕ್ಕೆ
1: ಹೌದು
0: ಬಂದಿದೆ. ಅಂದರೆ ಎಷ್ಟು ಹಳೆ ಗಿಡಗಳು ಇವು, ಎಷ್ಟು ವರ್ಷ ಆಗಿರ್ಬೋದು?
1: 25 ವರ್ಷದಿದೆ, 100 ವರ್ಷದಿದೆ, 80 ವರ್ಷದ್ದು ಇದೆ.
0: ಆದರೂ ಚೆನ್ನಾಗಿ
1: ಇದೆ,
0: ಇಳುವರಿ ಕೊಡ್ತಾ ಇದೆ.
1: ಹೌದು.
0: ಏನು ಸಮಸ್ಯೆ ಏನಾಗ
1: ಸಮಸ್ಯೆ ಏನಿಲ್ಲ.
0: ಓಹೋ, 100 ವರ್ಷನೂ ಆಗಿದೆ.
1: ಹಾಂ, 100 ವರ್ಷದಿದೆ.
0: ಭಾಳ ಒಳ್ಳೆ ತೋಟ ಆಗಾದ್ರೆ ನಿಮ್ಮ.
1: ಹೌದು.
0: ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು
1: ಪರವಾಗಿಲ್ಲ
0: ಬರ್ತಾ ಇದ್ದೀರ
1: ಸಾಧಾರಣವಾಗಿ.
0: ಎಷ್ಟು ಎಕರೆನಲ್ಲಿದ್ದಾವೆ ಎಲ್ಲ ಗಿಡಗಳೆಲ್ಲ?
1: 10 ಎಕರೆಯಲ್ಲಿ.
0: 10 ಎಕರೆಯಲ್ಲಿ ಬರುತ್ತೆ. ಮುಖ್ಯವಾಗಿ ಮಳೆ ಆಶ್ರಿತದಲ್ಲೇ ಮಾಡ್ತಾ ಇದ್ದೀರ?
1: ಮಳೆ ಆಶ್ರಿತ. ಹೌದು.
0: ಈ ಹೂ ಬರೋ ಸಮಯದಲ್ಲಿ ಏನಾದರೂ ನೀರು ಏನಾದರೂ ಕೊಡ್ತೀರಾ?
1: ಒಂದೊಂದ್ಸಲ ಕೊಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ಲ. ನಿಮ್ಮ ಮಳೆ ಆಗುತ್ತೆ, ದೇವ್ರ ದಯೆಯಿಂದ ಸಮಸ್ಯೆ ಆಗಲಿಲ್ಲ.
0: ಆ ಸಮಸ್ಯೆ ಏನು
1: ಗೊತ್ತಾಗಿಲ್ಲ.
0: ಗೊತ್ತಾಗಿಲ್ಲ. ನಿಮ್ಮ ಕೃಷಿ ಹೊಂಡನೂ ಇದೆಯಲ್ಲ?
1: ಇದೆ, ಕೃಷಿ ಹೊಂಡ ಇದೆ.
0: ಕೃಷಿ ಹೊಂಡ, ಅದು ಕೂಡ ಅನುಕೂಲ ಆಗಿದೆಯಾ?
1: ಅನುಕೂಲ ಆಗಿದೆ.
0: ಅಲ್ಲ, ಅಲ್ಲಿವರೆಗೂ ನೀರು ಇರುತ್ತಾ?
1: ಇರುತ್ತೆ.
0: ಇರುತ್ತಾ? ಕೊಡ್ಬೋದು. ಒಂದು
1: ಕೊಡ್ಬೋದು, ತೊಂದರೆ ಇಲ್ಲ.
0: ಹೂ ಮಳೆ ಅಂತೂ ಕೊಡ್ಬೋದು.
1: ಹೂ ಮಳೆ 100ಕ್ಕೆ 100 ಕೊಡ್ಬೋದು.
0: ಬ್ಯಾಕಿಂಗ್
1: ಸಮಸ್ಯೆ ಆಗುತ್ತೆ ಒಂದೊಂದು.
0: ಬ್ಯಾಕಿಂಗ್ ಸಮಸ್ಯೆ ಆಗುತ್ತೆ. ಹೂ ಮಳೆ ಕೊಟ್ಟರೆ ಸಾಕಾಗತ್ತಾ?
1: ಇಲ್ಲ, ಬ್ಯಾಕಿಂಗೇ ಸಿಗಬೇಕು ಮೇಯ್ನ್ ಆಗಿ. ಅದು ಸೆಟ್ ಆಗಬೇಕಾದ್ರೆ ಬ್ಯಾಕಿಂಗೇ ಮುಖ್ಯ.
0: ಅವಾಗ ಸ್ವಲ್ಪ ಮಳೆ ಬಂದೇ ಬರುತ್ತೆ.
1: ಮಳೆ ಬಂದೇ ಬರುತ್ತೆ.
0: ಸಾಧಾರಣವಾಗಿ ಯಾವಾಗ ಹೂ ಮಳೆ ನೀವು?
1: ಫೆಬ್ರವರಿ ಅಂತ್ಯ, ಮಾರ್ಚ್ ಮೊದಲನೇ ವಾರ.
0: ಆ ಸಂದರ್ಭದಲ್ಲಿ ಕೊಡ್ತೀರಾ? ಮತ್ತೆ ಮಾರ್ಚ್ ಕೊನೆ ಒಳಗಾಗಿ ಬ್ಯಾಕಿಂಗ್?
1: 22 ದಿವಸ ನಂತರ ನಾವು ಬ್ಯಾಕಿಂಗ್ ಕೊಡಲೇಬೇಕು.
0: ಬ್ಯಾಕಿಂಗ್ ಕೊಡಲೇಬೇಕು. ಮಳೆ ಅದೇ ಆಗುತ್ತಲ್ವಾ? ಸ್ವಲ್ಪ ಮಟ್ಟಿಗಾದರೂ
1: ಆಗುತ್ತೆ. ಯಾಕಂದ್ರೆ ತಂದೆ ಮಾಡಿದ ತೋಟ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ. ಮುಂಚಿನವರ ದೂರದೃಷ್ಟಿ ಯಾಕೆ ಅಂತ ಹೇಳಿದ್ರೆ ಈ ಸಲ ಇಲ್ಲಿಗಾದ್ರೆ ಇನ್ನೊಂದ್ಸಲ ಫೇಲಿಯರ್ ಆಗಲಿಲ್ಲ. ಆ ದೂರದೃಷ್ಟಿಯಿಂದ ಅವ್ರು ಮಾಡ್ಕೊಂಡಿದ್ದಾರೆ.
0: ಬೇರೆ ಬೇರೆ ಕಡೆ ಇದೆಯಾ ಅದು?
1: ಒಂದೇ ಪ್ಲಾಟಲ್ಲಿ ಇಲ್ಲ, ಬೇರೆ ಬೇರೆ ಕಡೆ ಇದೆ ತೋಟ.
0: ಎಷ್ಟೆಷ್ಟು ದೂರದಲ್ಲಿ ಇದಾವೆ ಎಲ್ಲ? ನಾವು
1: ಎಲ್ಲ 1/2 ಕಿಲೋಮೀಟರ್, 1 ಕಿಲೋಮೀಟರ್, 1.5 ಹಂಗೆ ಇದೆ ದೂರ.
0: ಅಷ್ಟು ಅತಿ ದೂರ ಏನಿಲ್ಲ.
1: ಅತಿ ದೂರ ಏನಿಲ್ಲ.
0: ನೀವು ಓಡಾಡ್ಬೋದು.
1: ಓಡಾಡ್ಬೋದು ವಾಹನದಲ್ಲಿ.
0: ಈಗ ಮುಖ್ಯವಾಗಿ ನಾವು ರೋಬಸ್ಟ ಕಾಫಿಗೆ ಬಂದರೆ ನೀವು ಮಳೆ ಆಶ್ರಿತದಲ್ಲೇ ಬೆಳೀತಾ ಇದ್ದೀರಾ?
1: ಹೌದು.
0: ಸಾಧಾರಣವಾಗಿ ಗಿಡ ಕಪಾತು ಅಂತಾರಲ್ಲ, ಅದನ್ನು ಯಾವಾಗ ಮಾಡ್ತೀರಾ?
1: ಕಾಫಿ ಕುಯ್ದ ಕೂಡಲೇ ಮಾಡ್ಬೇಕು ಸರ್.
0: ಅಂದ್ರೆ ಜನವರಿ
1: ಅಂತ್ಯ ಫೆಬ್ರವರಿ ಮೊದಲ ವಾರಲ್ಲಿ ಮಾಡಬೇಕು. ಎಷ್ಟು ಬೇಗ ಮಾಡಿದ ಅಷ್ಟು ಒಳ್ಳೇದು, ಯಾಕಂದ್ರೆ ಅದ ಚಿಗುರು ಬರುತ್ತೆ, ತಡವಾದ್ರೆ ಚಿಗುರು ಬರಲಿಕ್ಕೆ ಸಮಸ್ಯೆ ಆಗುತ್ತೆ.
0: ಗಿಡ ಕಪಾತು ಅಂದ್ರೆ ಏನೇನು ತೆಗಿಬೇಕಾಗತ್ತೆ?
1: ಮೈನ್ ಸೋತರಕ್ಕೆ ಮತ್ತೆ ಮಧ್ಯದರಕ್ಕೆ ತೆಗಿಬೇಕು. ಬಿಸಿಲು ಗಿಡದ ಬುಡಕ್ಕೆ ಬೀಳ್ಬೇಕು ಕಾಫಿ ಗಿಡದ್ದು.
0: ಮೇಲಿಂದ ಬಿದ್ದಿದ್ದು ತಳದವರೆಗೂ
1: ಬಿಸಿಲು ಸ್ವಲ್ಪ ಲೇಬೇಕು.
0: ಅವಾಗ್ಲೇ ನೆತ್ತಿ ಬಿಡಿಸೋದು ಅಂತಾರಲ್ಲ.
1: ಹೌದು, ನೆತ್ತಿ ಬಿಡಿಸೋ ಅದನ್ನೇ ಅಂತೀವಿ.
0: ಅದನ್ನು ಮಾಡಬೇಕಾಗುತ್ತೆ.
1: ಮಾಡಲೇಬೇಕು.
0: ಮತ್ತೆ ಚಿಗುರು ಬರ್ತಾ ಇರುತ್ತೆ.
1: ಚಿಗುರು ಬರ್ತಾ ಇದೆ. ಗಂಡ್ರಕ್ಕೆ ಅಂತೀವಿ, ಅದನ್ನು ತೆಗಿಬೇಕು. ಮತ್ತೆ ಒಂದು ಗಿಡದ ಇನ್ನೊಂದು ಗಿಡದಲ್ಲಿ ರೆಕ್ಕೆ ಇರುತ್ತೆ, ಅದನ್ನು ತಗೊಳ್ಬೇಕು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತದೆ, ಆದ್ರೆ ಕಾಫಿ ಗಿಡ ಇನ್ನೊಂದು ರೆಕ್ಕೆಯಲ್ಲಿರುತ್ತೆ, ಅದನ್ನು ತೆಗಿಬೇಕಾಗುತ್ತೆ.
0: ಅಂದ್ರೆ ಒಂದಕ್ಕೊಂದು ಅವ್ರು ಸೇರ್ಕೊಂಡಿರ್ಬಾರ್ದು.
1: ಸೇರ್ಕೊಂಡಿರ್ಬೋದು. ಹೌದು.
0: ಅದೆಲ್ಲ ತೆಗಿಬೇಕು. ಮತ್ತೆ ನೇರವ ಬೆಳೆ ಇತ್ತಲ್ಲ, ಅದನ್ನು ತೆಗಿಬೇಕು.
1: ಹೌದು.
0: ಮತ್ತೆ ಕಂಬ ಚಿಗುರು ಅಂತೂ ಆಗಿಂದಾಗೆ ತೆಗಿತಾ
1: ಇರ್ಬೇಕು.
0: ಅದು ಬರ್ತಲೇ ಇರುತ್ತೆ.
1: ಈ ವರ್ಷ ಮಳೆ ಜಾಸ್ತಿ ಆಯ್ತು, ಬೇಜಾನ್ ಬಂದಿದೆ ಈ ಸಲ. ಯಾಕಂದ್ರೆ ನಾನು ಸಗಣಿ ಗೊಬ್ಬರ ಹಾಕೋದ್ರಿಂದ ಕಂಬ ಚಿಗುರು ಜಾಸ್ತಿ ಇದೆ.
0: ಈಗ ಸಗಣಿ ಗೊಬ್ಬರ ಯಾವಾಗ ಕೊಡ್ತೀರಾ ಅರುಣ್ ಅವರು?
1: ನಾವು ಮೊದಲ ಮಳೆ ಆಗ ಕೊಡ್ತೀವಿ ಸರ್.
0: ಮೊದಲ ಮಳೆ ಆ ಸಂದರ್ಭದಲ್ಲೇ
1: ಕೊಡ್ತೀವಿ. ತಡ ಆದ್ರೆ ಏನಾಗೋದಿಲ್ಲ, ಅದು ಸಗಣಿ ಅಲ್ಲೇ ಇರುತ್ತೆ. ಎಲ್ಲರೂ
0: ಹೇಳ್ತಾರೆ ಈಗ ಹೂ ಮಳೆ ಸಂದರ್ಭದಲ್ಲಿ ಮೊದಲ ಮಳೆ
1: ನಾವು ಕೊಟ್ಬಿಡ್ತೀವಿ. ಯಾಕಂದ್ರೆ ಕೆಲಸಗಾರರ ಸಮಸ್ಯೆ ಇರುವುದರಿಂದ ನಮಗೆ ಅದನ್ನು ಹುಡುಕ ಆ ಸಮಯನ ಪಾರಕಾಗಿರಲು ಆಗೋದಿಲ್ಲ. ಅವರ ಸೌಲಭ್ಯತೆ ಏನಿದೆ ಅದರ ಪ್ರಕಾರ ನಾವು ಹಾಕೊಳ್ತೀವಿ.
0: ಅಂದ್ರೆ ಎಷ್ಟು ಒಂದೊಂದು ಗಿಡಕ್ಕೆ ಕೊಡ್ತೀರಾ?
1: ಅರ್ಧರ್ಧ ಕುಕ್ಕೆ ಹಾಕ್ತೀವಿ.
0: ಅರ್ಧರ್ಧ ಕುಕ್ಕೆ ಬುಟ್ಟಿ?
1: ಬುಟ್ಟಿ ಹಾಕ್ತೀವಿ.
0: ಅರ್ಧರ್ಧ ಬುಟ್ಟಿ ಹಾಕಿದ್ರೆ ಸಾಕಾಗುತ್ತೆ?
1: ಸಾಕಾಗುತ್ತೆ.
0: ಬುಡಕ್ಕೆ ಮಣ್ಣಲ್ಲೆಲ್ಲ ಬೆರೆಸ್ತೀರಾ?
1: ಇಲ್ಲ ಇಲ್ಲ, ಹಂಗೆ ಹಾಕ್ತೀವಿ.
0: ಹಂಗೆ ಹಾಕ್ಬಿಡ್ತೀರಾ? ಅಂದ್ರೆ ಗಿಡ ಕಪಾತ್ ಮಾಡೋದು ಬಹಳ ಮುಖ್ಯ.
1: ಬಹಳ ಮುಖ್ಯ.
0: ಒಳ್ಳೆ ಹೊಸ ಬೆಳವಣಿಗೆ ಬರಬೇಕು.
1: ಹೌದು.
0: ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ.
1: ಹೌದು.
0: ಆಮೇಲೆ ಈ ಹೂ ಮಳೆ ಸಂದರ್ಭದಲ್ಲಿ ಗೊಬ್ಬರ ಏನಾದರೂ ಕೊಡಬೇಕಾಗತ್ತಾ?
1: ನಾನು ಕೊಡೋದಿಲ್ಲ ಸರ್, ಕೆಲವರು ಜನರು ಕೊಡ್ತಾರೆ.
0: ರೋಬಸ್ಟಕ್ಕೂ ಕೊಡ್ತಾರೆ?
1: ರೋಬಸ್ಟ ಕೊಟ್ಟೆ.

0: ಕೊಟ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವು ಸೆಪ್ಟೆಂಬರ್ ಅಕ್ಟೋಬರ್ ಗೊಬ್ಬರ ಕೊಟ್ಟ ನಂತರ ಮುಂದಿನ ಒಂದು 5 ತಿಂಗಳು ನಾವು ಗಿಡಕ್ಕೆ ಏನೇ ಪೋಷಣೆ ಮಾಡಲ್ಲ.
1: ಯಾಕೆಂದ್ರೆ ಮಳೆ ಬಿಡುವು ಕೊಡಲ್ಲ.
0: ಹೌದು.
1: ಈಗ ಕಳೆ ಯಾವಾಗ ತೆಗಿತೀರ ನೀವು?
0: ನಾವು ಕಚರ ಮಾಡೋದ್ರಿಂದ ಇವಾಗ ಮಾಡ್ತೀವಿ, ಗೊಬ್ಬರ ಮಾಡಿಕೊಡುವಾಗ ನಾವು ಮಾಡ್ತೀವಿ. ಇವಾಗ ಮಳೆ ಆಗಿದೆ ಜೂನ್ ಎಂಡಲ್ಲಿ, ಇವಾಗ ಕಚರ ಮಾಡಲೇಬೇಕು ಬುಡ ಬಿಡಿಸುವಾಗ ಗೊಬ್ಬರ ಕೊಡಲಿಕ್ಕೆ.
1: ಅಂದರೆ ಬುಡ ಎಲ್ಲ ಸ್ವಚ್ಛ ಮಾಡಿ
0: ಗೊಬ್ಬರ ಕೊಡಬೇಕು.
1: ಗೊಬ್ಬರ ಕೊಡಬೇಕಾಗತ್ತೆ.
0: ಹೌದು.
1: ಅಂದರೆ ಮಣ್ಣು ಸ್ವಲ್ಪ ಸಡಿಲ ಆಗಿರುತ್ತಲ್ಲ,
0: ಹೌದು,
1: ಅಲ್ಲಿಗೆ ಬೆರೆಸಬೇಕು.
0: ಹೌದು.
1: ಏನೇನು ಗೊಬ್ಬರ ಕೊಡ್ತೀರಾ?
0: ನಾವು ರಾಕ್ ಪೊಟ್ಯಾಸ್ ಯೂರಿಯಾ.
1: ಅಂದರೆ ನೀವು ರಂಜಕವನ್ನು ರಾಕ್ ಫಾಸ್ಫೇಟ್ ಮೂಲಕ ಕೊಡ್ತೀರಾ?
0: ಹೌದು.
1: ಮತ್ತು ಯೂರಿಯಾನು ಕೊಡ್ತೀರಾ?
0: ಕೊಡ್ತೀವಿ.
1: ಪೊಟ್ಯಾಷನ್ನು
0: ಕೊಡ್ತೀವಿ.
1: ಆ ಮೂರು ಪೋಷಕಾಂಶ ಕೊಡಲೇಬೇಕಾಗುತ್ತೆ.
0: ಕೊಡಲೇಬೇಕಾಗುತ್ತೆ.
1: ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಗ್ರಾಮ್?
0: 1/2 kg ಕೊಡಬೇಕಾಗುತ್ತೆ.
1: 1/2 kg ಸಾಕಾಗತ್ತಾ ಅದು?
0: ಒಂದು ಟ್ರಿಪ್ಗೆ ಅಷ್ಟು ಕೊಡಬೇಕು. 2 ಸಲ ಹಾಕ್ತೀವಿ ಗೊಬ್ಬರ.
1: ಮತ್ತೆ ಸುಣ್ಣ ಏನಾದರೂ ಕೊಡ್ತೀರಾ?
0: ಕೊಡ್ತೀವಿ 3-4 ಒಂದ್ಸಲ. ನಾವು ಮಣ್ಣು ಪರೀಕ್ಷೆ ಮಾಡಲೇಬೇಕಾಗುತ್ತೆ.
1: ಇಲ್ಲಿವರೆಗೂ ಮಾಡಿಸಿದ್ರೆ ಏನಾದರೂ?
0: ಒಂದ್ಸಲ ಮಾಡಿಸಿದ್ದೀನಿ, ಎಲ್ಲ ತೋಟ ಮಾಡಲಿಲ್ಲ, ಕೆಲವೊಂದು ತೋಟ ಮಾತ್ರ ಮಾಡಿದ್ದು.
1: ಕೆಲವೊಂದು ತೋಟಗಳು ಮಾತ್ರ ಮಾಡಿ. ಮಣ್ಣು ಪರೀಕ್ಷೆ ಮಾಡಿಸೋದು ಒಳ್ಳೇದಲ್ವಾ?
0: ಬಹಳ ಒಳ್ಳೆಯದು, ಬಹಳ ಅವಶ್ಯಕತೆ. ಅದಕ್ಕೆ ಅದು ಸರವಾಗಿ ನಮಗೆ ಪೋಷಕಾಂಶವನ್ನು ಕೊಡ್ಬೋದು. ನಮ್ಮದು ಹುಳಿ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ, ನಾವು ಒಂದೇ ಥರ ಕೊಡ್ತಾ ಇರ್ತೀವಿ.
1: ಹೌದೌದು. ಅಂದರೆ ಈಗ ಬುಡದಲ್ಲೆಲ್ಲ ಕಳೆ ತೆಗೆದು ಜೂನ್ನಲ್ಲಿ ಒಂದ್ಸರಿ ಪೋಷಕಾಂಶ ಕೊಡ್ತೀರಾ?
0: ಕೊಡಲೇಬೇಕು.
1: ಮತ್ತೆ ಯಾವಾಗ ಕೊಡ್ತೀರಾ?
0: ಸೆಪ್ಟೆಂಬರ್.
1: ಸೆಪ್ಟೆಂಬರ್ ಮಳೆ ಕಡಿಮೆ ಆಗಿ
0: ಕಡಿಮೆ ಆಗಲೇಬೇಕು.
1: ಅಂದರೆ ನಮಗೆ ಕಾಯಿಗಳು ದಪ್ಪ ಆಗುತ್ತೆ, ಬೇಳೆನೂ ಚೆನ್ನಾಗಿ ಬೆಳೆಯುತ್ತಲ್ಲ ಅದು?
0: ಹೌದು.
1: ಬೆಳೆ ಚೆನ್ನಾಗಿ ಬೆಳೆಯೋದ್ರಿಂದ ಒಳ್ಳೆ ತೂಕ ಬರುತ್ತೆ.
0: ಹೌದು.
1: ಮತ್ತೆ ಕಾಫಿ ಮಂಡಳಿಯವರು ಏನು ಹೇಳ್ತಾರೆ ಅಂದರೆ ಮುಂದಿನ ವರ್ಷದ ಬೆಳೆಗೂ ಅನುಕೂಲ ಅಂತ.
0: ಹೌದು.
1: ಮೊಗ್ಗುಗಳು, ಮೊಗ್ಗುಗಳು ಬರೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸಾಧಾರಣವಾಗಿ ಮರದ ಕಪಾತು ಮಾಡೋದು ಕೂಡ ಬಹಳ ಮುಖ್ಯ ಅಂತ.
0: ಹೌದು ಸರ್, ಮರ ಕಪಾತು ಮಾಡಲೇಬೇಕು. ಮುಂಚಿನವ್ರ ಪ್ರಕಾರ ಮೇ ಒಂದು 2 ಹದ ಮಳೆ ಆದಮೇಲೆ ಭೂಮಿ ಚಿಗಿರು ಬಂದ ಮೇಲೆ ಮಾಡಬೇಕು, 100 ಕ್ಕೆ 100. ಯಾಕಂದ್ರೆ ಏಪ್ರಿಲ್ ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ. ಆ ಬಿಸಿಲು ಕಡಿಮೆ ಆದಮೇಲೆ ಮಳೆ ಸಿಕ್ಕಿದ್ಮೇಲೆ ಮಾಡೋದು ಉತ್ತಮ.
1: ತಂಪಾಗಬೇಕು.
0: ತಂಪಾಗಬೇಕು
1: ಅಂದರೆ ಈ ಜೂನ್ ಪ್ರಾರಂಭದಲ್ಲಿ ಮಾಡೋದು ಒಳ್ಳೇದು.
0: ಮೇ ಎಂಡಲ್ಲಿ ಮಾಡಬೇಕು.
1: ಮೇ ಕೊನೆಗೆ ಮಳೆ
0: ಜಾಸ್ತಿ ಆಗಲ್ಲ, ಮರ ಅತ್ಲೇ ಜಾರತ್ತೆ, ಆದರೂ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ.
1: ವಾತಾವರಣ ತಂಪಾದ್ಮೇಲೆ
0: ಮಾಡಲೇಬೇಕು.
1: ಅಂದರೆ ರೋಬಸ್ಟ್ ಅಂದರೆ ಸ್ವಲ್ಪ ಇದಕ್ಕೆ ನೆರಳು ಕಡಿಮೆ ಇದ್ರೂ ನಡೆಯುತ್ತಲ್ವ?
0: ನಡೀತೆ ನಡೀತೆ.
1: ಒಂದು %40
0: ಸಾಕು, ಮತ್ತೆ ರೋಗ ಬರೋದು ಕಡಿಮೆ ರೋಬಸ್ಟಕ್ಕೆ.
1: ಅಂದರೆ ಈ ಹಾಲ್ವಾಣ ಇಂಥವೆಲ್ಲ ಹಾಕ್ಕೊಂಡಿದ್ದೀರಾ ನೀವು?
0: ಅದು ಕಡಿಮೆ ಸರ್, ಯಾಕಂದ್ರೆ ವರ್ಷಕ್ಕೆ 2-3 ಸಲ ಮರಕಪಾತ್ ಮಾಡೋದ್ರಿಂದ ಅದೆಲ್ಲ ಹಾಕೊಳ್ಳಿಲ್ಲ.
1: ಹಾಕ್ಕೊಳ್ಳಿಲ್ಲ. ಮತ್ತೆ ಸಿಲ್ವರ್ ಅಂತಾರಲ್ಲ, ಅದು
0: ಸಿಲ್ವರ್ ಇತ್ತು ಎಲ್ಲ ತೆಗೆದಿದ್ದೀನಿ.
1: ಕಾರಣ?
0: ಕಾರಣ ಅಂತ ಅದು ಯಾವುದೇ ಫಲವತ್ತತೆ ಮಣ್ಣಿಂದ ಇಡಲ್ಲ.
1: ಓಹೋ. ಮತ್ತು ಮ್ಯಾಂಜಿಯಂ ಅಂತಾರೆ,
0: ಮ್ಯಾಂಜಿಯಂ ಅದು ಇತ್ತು, ಎಲ್ಲ ತೆಗೆದಿದ್ದೀನಿ. ಏನು ಒಳ್ಳೆ ಮೆಣಸಿದ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ, ಬಾಕಿ ಎಲ್ಲ ಸಿಲ್ವರ್ ಗಿಡ ತೆಗೆದಾಯ್ತು.
1: ಮತ್ತೆ ಅದು ಎಲೆಗಳು ಕೂಡ ಕಳಿಯಲ್ಲ ಅದು?
0: ಹೌದು, ಕಾಫಿ ಗಿಡದ ಮೇಲೆ ಬಿದ್ದರೆ ಕೊಳೆಯಲ್ಲ. ಆ ನೀಲಿ ಬಗ್ಸನ್ ಅಂತ ಕೀಟ ಬಾಧೆ ಬರುತ್ತೆ ಅದರಲ್ಲಿ, ಶಿಲೀಂಧ್ರ ನಾಶಕ. ಹೌದು.
1: ಅಲ್ಲೆಲ್ಲ ಉಳ್ಕೊಂಡ್ಬಿಡ್ತವೆ.
0: ಹೌದು.
1: ಅಲ್ಲೆಲ್ಲ ಕುಂತ್ ಬಿಡುತ್ತೆ, ಅದನ್ನು ತೆಗೆಯದೇ ಒಂದು ಕೆಲಸ ಆಗ್ಬಿಡುತ್ತೆ.
0: ಕೆಲಸ. ಹೌದು.
1: ಆ ಎಲೆಗಳೆಲ್ಲ ಬಿದ್ದೋಗಿದ್ದು, ಹಾಗಾಗಿ ಸಿಲ್ವರ್ ವಾಕ್ನು ಅಷ್ಟು ಉಳಿಸ್ಕೊಂಡಿಲ್ಲ.
0: ಇಲ್ಲ, ಎಲ್ಲ ತೆಗೆದಾಯ್ತು.
1: ಎಲ್ಲಿ ಕಡಿಮೆಣಸು ಬಳ್ಳಿ ಇದಾವೋ ಅವ್ರು ಮಾತ್ರ
0: ಇಟ್ಕೊಂಡಿದ್ದಾರೆ.
1: ಮತ್ತೆ ಕಂಬ ಚಿಗುರಂತೂ ಬರ್ತಲೇ ಇರುತ್ತೆ ನೀವು ಗೊಬ್ಬರ ಕೊಟ್ಟಮೇಲೆ.
0: 2 ಸಲ ತೆಗಿಲೇಬೇಕು.
1: ಯಾವ ಯಾವಾಗ ತೆಗಿತೀರಾ?
0: ಅದಕ್ಕೆ ಕಪಾ ಜೊತೆಯಲ್ಲಿ 1 ಸಲ ತೆಗಿತೀವಿ, ಮತ್ತೆ 1/2 ಚಿಗರಿ ಅಂತ ನಾವು ತೆಗಿತೀವಿ ಅಕ್ಟೋಬರ್ ಆಗಸ್ಟ್ ಕಳೆದ ಕೂಡಲೇ, ಆಗಸ್ಟ್ ಸೆಪ್ಟೆಂಬರ್ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ.
1: ಕಳೆ ಈಗ ಸಾಧಾರಣವಾಗಿ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಒಂದ್ಸರಿ ತೆಗಿತೀರಾ? ಮಧ್ಯದಲ್ಲಿ ಏನ ತೆಗಿತೀರಾ?
0: ಇನ್ನೊಂದ್ಸಲ ತೆಗಿಲೇಬೇಕಾಗುತ್ತೆ ಸರ್, ಎರ್ತೆ ಮಾಡಲಿ. ಇಲ್ಲ, ಎರ್ತೆ ಮಾಡಲಿಕ್ಕೆ ರೇಟ್ ಜಾಸ್ತಿ ಅಂತಾರೆ. ಕಚರ ಜಾಸ್ತಿ ಇದ್ರೆ ಈಗ ನವೆಂಬರ್ ಡಿಸೆಂಬರ್ ಅದಕ್ಕಿಂತ 1 ಸಲ ಕಚರ ಹೊಡೆದ್ರೆ ನಮಗೆ ಉಪಯೋಗ ಆಗುತ್ತೆ.
1: ಅಂದ್ರೆ ಕೊನೆಗೆ ಒಂದ್ಸರಿ ಹೆರ್ತೆ ಮಾಡುವಾಗ ಕಡಿಮೆ ಖರ್ಚು ಬರುತ್ತೆ.
0: ಖರ್ಚು ಬರುತ್ತೆ. ಹೌದು.
1: ಮಧ್ಯದಲ್ಲಿ ಒಂದ್ಸರಿ ಮಾಡೋದು ಒಳ್ಳೇದು. ಅಂದ್ರೆ ಈಗ ಸೆಪ್ಟೆಂಬರ್ ಅಲ್ಲಿ ಗೊಬ್ಬರ ಕೊಡ್ತಿರಲ್ಲ, ಅವಾಗ ಏನಾದ್ರು ಮಾಡಬಹುದಾ?
0: ಬುಡ ಮಾತ್ರ ಬಿಡಿಸ್ಕೊಳ್ತೀವಿ ಅವಾಗ.
1: ಅವಾಗ ಬುಡ ಮುಡಿಸ್ತಾರ. ಅಂದ್ರೆ ಹೆರ್ತೆ ಮಾಡೋದಕ್ಕೆ ಒಂದ್ಸರಿ
0: ಕಚರ ಮಾಡೋದು ಒಳ್ಳೇದು, ಅದಕ್ಕಿಂತ ಮುಂಚೆ
1: ಮುಂಚೆನೆ ಮಾಡಿಕೊಂಡ್ರೆ ಒಳ್ಳೇದು. ಹೆರ್ತೆ ಯಾವಾಗ ಮಾಡ್ತೀರಾ?
0: ಹೆರ್ತೆ ಕಾಪಿ ಕೊಯ್ದು 1 ತಿಂಗಳು ಮುಂಚೆ ಸರ್. ಭತ್ತದ ಕೆಲಸದ ಒಟ್ಟಿಗೆ ಬಂದುಬಿಡುತ್ತೆ, ನವೆಂಬರ್ ಡಿಸೆಂಬರ್ ಮಾಡ್ಕೊಳ್ತೀವಿ.
1: ಅದು ಮಾಡೋದ್ರಿಂದ ಏನು ಅನುಕೂಲ?
0: ಕಾಫಿ ಬಿದ್ದಿದ್ದು ಕಾಣುತ್ತದೆ, ಹೋಗಿ ಎಕ್ಕಿ ತಗೊಳ್ಬೋದು, ಇಲ್ಲಾಂದ್ರೆ ಬೆರಿ ಬರೋರ್ ಬರುತ್ತೆ. ಈಗ ರೇಟ್ ಜಾಸ್ತಿ ಇರೋದ್ರಿಂದ ಯಾರು ಬಿಡೋದಿಲ್ಲ.
1: ಮತ್ತೆ ಟಾರ್ಪಲ್ಲು ಇದೆಲ್ಲ
0: ಹಾಕೊಳ್ತೀವಿ ನಾವು, ಕಾಫಿ ಬೋರ್ಡ್ ಅವ್ರು ಕೊಡ್ತಾರೆ.
1: ಹೆರ್ತ ಮಾಡೋದ್ರಿಂದ ಅದೊಂದು ಅನುಕೂಲ.
0: ಬುದ್ಧಿ ಏನಿರೋದಿಲ್ಲ ಮಣ್ಣಲ್ಲಿ,
1: ಅದು ಮಾಡಲೇಬೇಕು.
0: ಹೌದು.
1: ಇನ್ನು ರೋಗಗಳು ಏನಾದರೂ ಬರ್ತಾವ?
0: ಮಳೆ ರೋಬಷ್ಟಕ್ಕೆ ಬಹಳ ಕಡಿಮೆ.
1: ಬಹಳ ಕಡಿಮೆ.
0: ಬಹಳ ಕಡಿಮೆ.
1: ಕೀಟಗಳು
0: ಅಪರೂಪ ಹೇಳ್ತಾರೆ ಸರ್, ನಾವು ನೋಡಲಿಲ್ಲ.
1: ಬೇರೆ ಬರೋರು ಬರುತ್ತೆ ಅಂತ ಹೇಳಿ ಹೇಳ್ತಾರೆ.
0: ಅದು ಬಿಡದಲ್ಲಿ ಬೀಜ ಬಿಟ್ಟರೆ ಕೊನೆಗೆ ಕುಯ್ತೀವಲ್ಲ ನಾವು, ಆಗ ಬಿಟ್ಟರೆ ಆಗುತ್ತೆ. ಪಕ್ಕ ತೋಟದಲ್ಲಿ ಇದ್ರೆ, ನಮ್ಮ ತೋಟ ಮೆಂಡ ಪಕ್ಕ ತೋಟದಲ್ಲಿ ಇದ್ರೆ ಬಂದೇ ಬರುತ್ತೆ.
1: ಓಹೋ. ಅದರಿಂದ
0: ಬೇರೆ ಬರೋ ಬರುತ್ತೆ.
1: ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರುತ್ತೆ ನಿಮ್ದು ರೋಬಸ್ಟ?
0: ಡಿಸೆಂಬರ್ ಅಂಡ್ ಜನವರಿ.
1: ಜನವರಿ. ಅಂದ್ರೆ ಅದು ಎಲ್ಲ ಒಂದ್ ರೀತಿ ಇಡೀ ಗೊಂಚಲು ಗೊಂಚಲೇ ಬಿಡಿಸ್ಕೊಂಡ್ಬಿಡ್ತೀರಾ ಅದು?
0: ಹೌದು. ಒಂದೇ ಸಲ ಕೊಯ್ಯೋದು, ಕೈ ಹಾಕಿದ ಗಿಡವನ್ನ ಎಲ್ಲ ಕೊಯ್ಯೋದೆ, ಬೇರೆ ಬೇರೆ ಬಿಟ್ಟು ಬಿಟ್ಟು ಕೊಯ್ಯೋದಿಲ್ಲ.
1: ಅರೇಬಿಕಾದಲ್ಲಿ ಹಣ್ಣು ಮಾತ್ರ ಕೊಯ್ಕೊಳ್ತಾರೆ?
0: ಇಲ್ಲ, ರೋಬಸ್ಟ್ ಹಂಗೆಲ್ಲ. ಏನೊಂದು ತೋಟವನ್ನು ಮುಟ್ಟಿದ್ರೆ ಅದನ್ನ ಪೂರ್ತಿ
1: ತರದು ಬಿಡೋದು ಇಡೀ ಇದನ್ನೇ.
0: ಹೌದು.

0: ಅದರಿಂದ ಎಷ್ಟು ಸರಿ ಮಾಡಬೇಕಾಗತ್ತೆ ಕೊಯ್ಲನ್ನ?
1: ಒಂದೇ ಸಲ ಮಾಡಬಹುದು ಸರ್,
0: ಒಂದೇ ಸರಿ,
1: ಒಂದೇ ಸಲ ಬಿಟ್ಟು ಬಿಟ್ಟು ಮಾಡಲ್ಲ.
0: ಚೆನ್ನಾಗಿ ಬಲ್ತಿರ್ಬೇಕು,
1: ಬಲ್ತಿರ್ತದೆ,
0: ಹಣ್ಣಾಗಿರುತ್ತಾ?
1: ಆಗಿರುತ್ತೆ. ಈ ಕೆಲವು ಜನ ಅರ್ಜೆಂಟ್ ಆಗಿ ಮಾಡ್ತಾರೆ, ಅದರಲ್ಲಿ 122 125 ಕೆಜಿ ಬೇಕಾದ್ರೆ, 50 ಕೆಜಿ ಒಣಗಿದ್ ಬರಬೇಕಾದ್ರೆ ಡಿಸೆಂಬರ್ ಕೊನೆಯ ವಾರ ಜನವರಿ ಫಸ್ಟ್ ವೀಕ್ ಅಲ್ಲಿ 105-110 ಬರ್ತದೆ.
0: 50 ಕೆಜಿ
1: ಬಂದೇ ಬರುತ್ತೆ.
0: ಒಣ ತೂಕ
1: ಬರುತ್ತೆ.
0: ಅಂದ್ರೆ ಬೇಳೆ ಚೆನ್ನಾಗಿ ಅಭಿವೃದ್ಧಿ
1: ಬಲ್ತಿರುತ್ತೆ ಒಳಗಡೆ,
0: ಅದರಿಂದ ಸ್ವಲ್ಪ ತಡವ ಮಾಡೋದೇ ಒಳ್ಳೇದು.
1: ಹೌದು,
0: ಗುಣಮಟ್ಟದ ದೃಷ್ಟಿಯಿಂದ
1: ಅದರಿಂದ ಒಳ್ಳೇದೆ.
0: ರೇಟು ಯಾವ್ದಕ್ಕೆ ಜಾಸ್ತಿ ಸಿಗುತ್ತೆ?
1: ಎಲ್ಲ ಒಂದೇ ಸರ್ ರೇಟು. ನಾವು ಮೊದಲದಾಗ 130 ತಗೊಂಡ್ರೆ ಇವಾಗ 350 ರೂಪಾಯಿ ಇರೋದು, ಅಲ್ಲಿ ಸರಿ ಬರುತ್ತೆ. ಈಗ 130 ತಗೊಂಡ್ರೆ 110 ತಗೊಳ್ಳಿ, ಅಲ್ಲಿ 20 ಕೆಜಿ ಹೋಯ್ತು.
0: ಓಹೋ,
1: ಆ ಥರದಲ್ಲಿ ಬರುತ್ತೆ.
0: ಮತ್ತೆ ಅದನ್ನ ನೀವು ಚರಿನೇ ಮಾಡ್ಕೊಳ್ತೀರಾ?
1: ಎಲ್ಲ ರೋಬಸ್ಟ್ ಚರಿನೇ.
0: ಎಲ್ಲಿ ಒಣಗಿಸ್ಕೊಳ್ತೀರಾ? ಅದು
1: ಕಣ ಟಾರ್ಪಾಲ್ ಹಾಕೊಳ್ತೀವಿ, ಇಲ್ಲ ಅಂತ ನಿಮ್ಗೆ ಶೇಡ್ ನೆಟ್ ಹಾಕೊಳ್ತೀವಿ, ಅದರಲ್ಲೇ ಒಣಗಿಸ್ತೀವಿ.
0: ಅದರಲ್ಲೇ ಒಣಗಿಸ್ತೀರ? ಸಾಧಾರಣವಾಗಿ ಇಳುವರಿ ಮಟ್ಟ ಹೇಗಿದೆ ಅರುಣ್ ಅವರು? ನಿಮ್ಮ
1: ಏಕರೆಗೆ 20-25 ಸರ್.
0: 25? ಅದಿನ್ನೂ ಹೆಚ್ಚು ಮಾಡ್ಬೋದಾ?
1: ಮಾಡ್ಬೋದು.

0: ಮತ್ತೆ ಅದನ್ನ ನೀವು ಚರ್ರಿನೇ ಮಾಡ್ಕೊಳ್ತೀರಾ?
1: ಎಲ್ಲ ರೋಬಸ್ಟ್ ಚರ್ರಿನೇ.
0: ಎಲ್ಲಿ ಒಣಗಿಸ್ಕೊಳ್ತೀರಾ? ಅದು
1: ಕಣ ಟಾರ್ಪಾಲ್ ಹಾಕೊಳ್ತೀವಿ, ಇಲ್ಲ ಅಂತ ನಿಮ್ಗೆ ಶೇಡ್ ನೆಟ್ ಹಾಕೊಳ್ತೀವಿ, ಅದರಲ್ಲೇ ಒಣಗಿಸ್ತೀವಿ.
0: ಅದರಲ್ಲೇ ಒಣಗಿಸ್ತೀರ. ಸಾಧಾರಣವಾಗಿ ಇಳುವರಿ ಮಟ್ಟ ಹೇಗಿದೆ ಅರುಣ್ ಅವರು? ನಿಮ್ಮ
1: ಏಕರಿಗೆ 20-25 ಸರ್.
0: 25. ಇನ್ನು ಹೆಚ್ಚು ಮಾಡ್ಬೋದಾ?
1: ಮಾಡ್ಬೋದು, ಮಳೆ ಆಶ್ರಿತ ಅಲ್ಲ, ನಾ ಯಾಂತ್ರೀಕರಣ ನಮಗೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಮಾಡಲೇಬಹುದು. ಪ್ರತಿ ವರ್ಷ ಬರ್ಲಿಕ್ಕಿಲ್ಲ, ಒಂದು ಯಾವರೇಜ್ 3 ವರ್ಷಕ್ಕೆ ತಗೊಳ್ಬಹುದು ಸರ್.
0: ಯಾಕೆಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀರಾ?
1: ಕೊಡ್ತೀವಿ, 3 ವರ್ಷಕ್ಕೆ ಒಂದು ಪ್ಲಾಟ್ ಅನ್ನು ಕವರ್ ಮಾಡ್ಕೊಳ್ಬಹುದು ನಮಗೆ.
0: ಅದರಿಂದ ಅದೊಂದು ಅನುಕೂಲ ನಿಮಗೆ.
1: ಹೌದು,
0: ಒಳ್ಳೆ ಗುಣಮಟ್ಟ
1: ಮತ್ತೆ ಗಿಡ ಆರೋಗ್ಯಕರವಾಗಿತ್ತು, ಒಂದೇ ತರ ಇರುತ್ತೆ.
0: ಅಂದ್ರೆ ಈ ಗಿಡಗಳೇನಾದ್ರೂ ಹೋದ್ರೆ ಹೊಸದಾಗಿ ಹಾಕೊಳ್ತೀರಾ?
1: ಹಾಕೊಳ್ತೀವಿ.
0: ಹಾಕೊಳ್ತೀರಾ? ಅವು ಸಸಿಗಳೆಲ್ಲ ಎಲ್ಲಿ ಸಿಗ್ತವೆ?
1: ಪಕ್ಕದ ನರ್ಸರಿಯಲ್ಲಿ ಸಿಗುತ್ತೀವಿ, ಮತ್ತೆ ನಮ್ಮ ತೋಟದ ಬದುವಲ್ಲಿ ಇರ್ತದಲ್ಲ, ಅದು ಗೊತ್ತಾಗುತ್ತೆ ನಮಗೆ ಚೆನ್ನಾಗಿರೋದು.
0: ಈಗ ಹೊಸ ತಳಿಗಳೇನಾದ್ರು ಇದ್ದಾವೆ ರೋಬಸ್ಟಾದಲ್ಲಿ?
1: ಇದೆ, ಆದ್ರೆ ನಾವು ಮಾಡ್ಕೊಳ್ಕೊಳ್ಳಿ, ಹಳೆದರಲ್ಲೇ ಇದ್ವಿ.
0: ನೀವು ಅದೇ ಕಾಂಜೆನ್ಸಿಸ್?
1: ಕಾಂಜೆನ್ಸಿಸ್ ಓಲ್ಡ್ ಪ್ಯಾರಡಲ್ಲೇ ಇದ್ವಿ, ಹೊಸದಕ್ಕೆ ಬರಲಿಲ್ಲ.
0: ಅದೇ ತಳಿಗಳು ಸಿಗ್ತವೆ?
1: ಸಿಗುತ್ತೆ, ಸಿಗುತ್ತೆ,
0: ಸಿಗುತ್ತೆ. ಅಂದ್ರೆ ಬಹಳ ವರ್ಷ ಇರ್ತವೆ?
1: ಇರ್ತದೆ,
0: ಅದೊಂದು ನಿಮಗೆ ಅನುಕೂಲ. ಅಂದ್ರೆ ಈಗ ಬೆಲೆ ಹೇಗೆ ನಿರ್ಧಾರ ಮಾಡ್ತಾರೆ ಇದ್ರದ್ದು?
1: ಅಂತಾರಾಷ್ಟ್ರೀಯ ಅಂತಾರೆ ಸರ್, ಡಾಲರ್ ಲೆಕ್ಕದಲ್ಲಿ. ನಾವು ತಂದೆ ಜೊತೆಯಲ್ಲಿ 180 ರೂಪಾಯಿ 50 ಕೆಜಿಗೂ ಮಾರಿದ ಅನುಭವ ಇದೆ, 11,500 ಮಾರಿದ ಅನುಭವನೂ ಇದೆ.
0: ಅದೇ ಹೆಚ್ಚು ಬೆಲೆ,
1: ಹೆಚ್ಚು ಬೆಲೆ ಸಿಕ್ಕಿದೆ. 11,500.
0: 11,500 ಕೆಲವು ಸಂದರ್ಭದಲ್ಲಿ 13,000
1: ಅದು ಏನು, ನಾವು ಬೆಳೆದ ಔಟರ್ನ್ ಅಂತೀವಿ, 25, 27, 28, 29 ಅಂತೇಳಿ. ನಮ್ದಲ್ಲೇ ಆವರೇಜ್ 25-26 ಬಂದಿದ್ದು, 29-30 ಸಿಕ್ಕಿದ್ರೆ 12-13,000 ಸಿಕ್ಕಿದೆ.
0: ಅಂದ್ರೆ ಬೇಳೆ ಒಳ್ಳೆ
1: ತೂಕ ಇರೋದು. ಹೌದು,
0: ತೂಕ ಇರುತ್ತೆ, ಒಳ್ಳೆ ಕಾಫಿ ಅಂಶ ಇರುತ್ತೆ.
1: ಹೌದು.
0: ಅಂದ್ರೆ ನೀವು ಅಲ್ಲೇ ನಿಮ್ಮ ಮನೆಗೆ ಹತ್ರಕ್ಕೆ ಬರ್ತಾರೆ, ಅವರು ಕೊಂಡ್ಕೊಂಡು ಹೋಗೋದು?
1: ಹೌದು, ಕಣದಿಂದ ತಗೊಂಡೋಗ್ತಾರೆ.
0: ಕಣದಿಂದ ತಗೊಳ್ಳೋಗ್ತಾರೆ. ತೂಕ ಸರಿಯಾಗಿ ಮಾಡ್ತಾರೆ?
1: ಮಾಡ್ತಾರೆ, ನಾವೇ ತೂಕ ಮಾಡಿ ಮಾಡ್ಬೋದು.
0: ಅಂದ್ರೆ ಮುಂಗಡವಾಗಿ ಹಣ ಕೊಟ್ಬಿಡ್ತಾರಲ್ಲ?
1: ತಗೊಂಡು ಹೋದ ಮಾರನೇ ದಿವಸ ರಾತ್ರಿ ದುಡ್ಡು ಕೊಡಬೇಕು.
0: ಅದು ಕಂಡೀಷನ್?
1: ಕಂಡೀಷನ್ ಆರದಲ್ಲಿ ಮಾತ್ರ ಕೊಡೋದು.
0: ಒಂದು ದಿನದಲ್ಲಿ?
1: ಒಂದೇ ದಿನ, ಒಂದು ರಾತ್ರಿಲೆ ಮಾತ್ರ. ಇವತ್ತು ರಾತ್ರಿ ತಗೊಂಡು ನಾಳೆ ಬೆಳಿಗ್ಗೆ ಅವನ ಖಾತೆಗೆ ಹಣ ಹಾಕ್ಲೇಬೇಕು.
0: ಓಹ್, ಆ ರೀತಿಯಾಗಿ? ಅಷ್ಟು ತಡ ಮಾಡಂಗಿಲ್ಲ. ಅಂದ್ರೆ ಖರ್ಚು ವೆಚ್ಚು ಕೊಲ್ಸಿದ್ರೆ ಹೇಗನ್ಸುತ್ತೆ ಕಾಫಿ ಕೃಷಿ?
1: ತೊಂದರೆ ಇಲ್ಲ, ಇವಾಗ ರೇಟ್ ಇದೆ, ಸಮಸ್ಯೆ ಏನಿಲ್ಲ ದೇವ್ರದಯಿಂದ.
0: ಅದೊಂದು ಅನುಕೂಲ. ಮತ್ತೆ ಈ ಕಾಳುಮೆಣಸು ಬಳ್ಳಿಗಳು ಎಷ್ಟಿದಾವೆ?
1: ಒಂದು 300-500 ಇದೆ ಸರ್.
0: ಅಂದ್ರೆ ನೆರಳು ಮರಕ್ಕೆ ಹಬ್ಸಿದೆ?
1: ನೆರಳು ಮರಕ್ಕೆ ಹಬ್ಸ್ಕೊಂಡಿದ್ವಿ.
0: ಅದಕ್ಕೇನೇನು ನೋಡ್ಕೋಬೇಕಾಗತ್ತೆ?
1: ಅದಕ್ಕೇನಿಲ್ಲ, ನಾವು ಗೊಬ್ಬರ ಹಾಕೋ, ಮಾಮೂಲಿ ಗೊಬ್ಬರ ಹಾಕೊಳ್ತೀವಿ.
0: ಅಂದ್ರೆ ಈ ಕಾಫಿಗೆ ಹಾಕುವ
1: ಸಗಣಿ ಗೊಬ್ಬರ ಆಗಲ್ಲ, ಕಾಡು ಅಂದಿದ್ದು ಬಹಳ ಸಮಸ್ಯೆ ಆಗುತ್ತೆ, ಕಟ್ ಮಾಡುತ್ತೆ. ಅದರಿಂದ ಕಂಪನಿ ಗೊಬ್ಬರನೇ ಹಾಕ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ. ಮತ್ತೆ ಎಲೆಯನ್ನು ಸ್ವಲ್ಪ ಸೇರಿಸ್ಕೊಳ್ತೀವಿ ಅಷ್ಟೇ, ಅರ್ಥ ಮಾಡುವಾಗ ಪ್ರತ್ಯೇಕವಾಗಿ ಏನು ನೋಡ್ಕೊಳ್ಳೋದಿಲ್ಲ.
0: ಆದರೂ ಬಳ್ಳಿಗಳು ಮಳೆಗಾಲದಲ್ಲಿ ಸ್ವಲ್ಪ ಕೊಳೆಯೋದು ಇದೆಲ್ಲ ಇರುತ್ತೆ.
1: ಮಳೆಗಾಲಕ್ಕಿಂತ ಬೇಸಿಗೆಯಲ್ಲಿ ನಮಗೆ ನೀರು ಸಾಲದಾಗ ಅದರಲ್ಲಿ ಒಣಗೋದು. ಈ ಸಲ ನಮಗೆ ಜನವರಿಯಿಂದ ಮಳೆ ಸಿಕ್ಕಿದ್ರೆ ಬಳ್ಳಿಗಳೆಲ್ಲ ಚೆನ್ನಾಗಿ ಹಸರಾಗಿದೆ, ಸಮಸ್ಯೆ ಆಗಲಿಲ್ಲ ಈ ವರ್ಷ.
0: ಇಲ್ಲ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿಬಿಡುತ್ತೆ.
1: ತಿರುಗುತ್ತೆ, ಹೌದು, ಎಲೆ ಉದುರುತ್ತೆ,
0: ಒಣಗಿಬಿಡುತ್ತೆ. ಅದು ಸ್ವರ್ಗ ರೋಗ ಅಂತಾನು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ. ಬುಡದಲ್ಲಿ ಜಾಸ್ತಿ ನೀರು ನಿಂತು ತೇವಾಂಶ ಜಾಸ್ತಿ ಆದರೆ ಸಾಧಾರಣವಾಗಿ ಅದು ಯಾವಾಗ ಹೂ ಬಿಡುತ್ತೆ ನಿಮ್ಮ?
1: ಇವಾಗ ಮಳೆ ಆಗಿದೆ ಸರ್, ಇವಾಗ ಬಿಟ್ಟಿದೆ,
0: ಈಗ ಬಿಡ್ತಾ ಇದೆ. ಜೂನು?
1: ಹೌದು,
0: ಜೂನ್ ಪ್ರಾರಂಭದಲ್ಲಿ ಮಳೆ ಇರುತ್ತೆ.
1: ಸ್ವಲ್ಪ ಸ್ವಲ್ಪ ಮಳೆ ಆಗ್ಲೇಬೇಕು, ಇಲ್ಲಾಂದ್ರೆ ಅದರ ಕೊತ್ತು ಒಣಗುತ್ತೆ, ಕೊತ್ತಲ್ಲಿ ನೀರು ಬೀಳ್ತಾನೆ ಇರಬೇಕು.
0: ಓ, ಅದರಿಂದ?
1: ಹೌದು, ನಿಲ್ಲುತ್ತೆ ಅದು.
0: ಅಂದ್ರೆ ಈಗ ಸತತವಾಗಿ ನೀರು ಕೊಡ್ತಾ ಇರ್ತಾರೆ ಕೆಲವರು, ಅವ್ರದ್ದೆಲ್ಲ ಏಪ್ರಿಲ್ಗೆ ಬಂದ್ಬಿಡುತ್ತೆ.
1: ಹೌದು,
0: ಹೂವು ಬಂದು ಕೊತ್ತುಗಳು ಅವಾಗಲೇ ಪ್ರಾರಂಭ ಆಗುತ್ತೆ.
1: ನಾವೆಲ್ಲ ಮಳೆ ಆಶ್ರಿತ ಸರ್,
0: ಮಳೆ ಆಶ್ರಿತದಲ್ಲಿ ಜೂನ್ನಲ್ಲೇ ಬರೋದಲ್ವಾ?
1: ಹೌದು,
0: ಜೂನು ಜುಲೈನಲ್ಲಿ.
1: ಜೂನ್?
0: ಆದ್ರೆ ಅವು ಬಲಿಯೋದು ಮಾತ್ರ ಎಲ್ಲ ಒಂದೇ?
1: ಹೌದು ಸರ್, ಈಗ ನಾವು ಪಾಲಿನೇಷನ್ ಅಂತೀವಲ್ಲ, ಪ್ರಕೃತಿದ ಮುಂಚೆ ಏನಿಲ್ಲ, ನಾವು ಏನೇ ಪ್ರಯತ್ನ ಪಟ್ಟರು ಪ್ರಕೃತಿದೆ ಒಂದು ತೀರ್ಮಾನ ಉಂಟು.
0: ಮಳೆಗಾಲ ಪ್ರಾರಂಭ ಆದ್ಮೇಲೆ ಆಗತ್ತೆ?
1: ಹೌದು.
0: ಅಂದ್ರೆ ಈಗಲೇ ಅದು ಪರಾಗಸ್ಪರ್ಶ ಆಗೋದು?
1: ಹೌದು,
0: ಮಳೆ ಪ್ರಾರಂಭ ಆದ್ಮೇಲೆ, ಜೂನ್ ಜುಲೈನಲ್ಲಿ.
1: ಹೌದು.
0: ಎಲ್ಲಿವರೆಗೂ ಬಲಿತವೆ ಈ ಕಾಳುಗಳು?
1: ಇರುತ್ತೆ ಸರ್, ಆಗಸ್ಟ್ ಸೆಪ್ಟೆಂಬರ್ ಗಂಟ ಇರ್ತದೆ. ಆಗುತ್ತೆ, ಯಾಕಂದ್ರೆ ಈಗೆಲ್ಲರೂ ಪನ್ನೀರು ಪನ್ನೀರು, ನಮ್ದೆಲ್ಲ ಹಳೇದು ಸ್ವಲ್ಪ ಇದೆ, ಕರಿಮುಂಡ ಅಂತ ಹೇಳ್ತೀವಿ ಅದೆಲ್ಲ ಇದೆ ಹಳೇದು, ಅದು ಸ್ವಲ್ಪ ದಪ್ಪ ಜಾಸ್ತಿ ಇರುತ್ತೆ.
0: ಕರಿಮುಂಡ?
1: ಹೌದು.
0: ಪನ್ನೀರು?
1: ಪನ್ನೀರು ಸ್ವಲ್ಪ ತೆಳು, ಬೇಗ ಕಾಯಿಲೆ ಬರುತ್ತೆ. ಈ ಕರಿಮುಂಡ ಎಲ್ಲ ಸಾಯುವುದೇ ಇಲ್ಲ.
0: ನಿಮ್ದು ಅದೇ ಇದೆಯಾ ಜಾಸ್ತಿ?
1: ಇಲ್ಲ, ಒಂದು 4-5 ಬಳೆ ಅಂತದೇ ಇರೋದು, ಆದರೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಸ್ವಲ್ಪ ದಪ್ಪಾಗಿ
0: ಕಾಳುಗಳು.
1: ಉದರಂಗೊಟ್ಟೆ ಕರಿಮುಂಡ ಅಂತ ಹೇಳಿ ನಮ್ಮ ಭಾಷೆಯಲ್ಲಿ, ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಇದರಷ್ಟು ಬೇಗ ರೋಗ ಬರಲ್ಲ.
0: ಅಂದ್ರೆ ಸುಮಾರು 7-8 ತಿಂಗಳು ಬಲಿತವೆ?
1: ಬಲಿತ ಬಲಿತವೆ
0: ಬೀಜಗಳು. ನಿಮಗೆ ಯಾವಾಗ ಕೊಯ್ಲಿ ಬರುತ್ತೆ?
1: ನಮಗೆ ಏಪ್ರಿಲ್.
0: ಏಪ್ರಿಲ್? ಓ, ಮಾರ್ಚ್ ಏಪ್ರಿಲ್.
1: ಮಾರ್ಚ್ ಏಪ್ರಿಲ್ ಬಂದೇ ಬರುತ್ತೆ.
0: ನಿಮಗೆ ತಡವಾಗಿ ಹೂ ಬಿಡೋದ್ರಿಂದ?
1: ಹೌದು,
0: ಮಳೆ ಆಶ್ರಯದಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲೇ ಕೊಯ್ಲು ಬರುತ್ತೆ.
1: ಕೊಯ್ಲು ಮುಗಿಸ್ಬೇಕು ಮಾರ್ಚ್ ಏಪ್ರಿಲ್.
0: ಅಂದ್ರೆ ಏಣಿಗಳು ಹಾಕೊಂಡು?
1: ಔಷಧ ಏಣಿಗಳೆಲ್ಲ ಹಾಕೊಳ್ಬೇಕು.
0: ಏಣಿಗಳು ಹಾಕೊಂಡು ಅದನ್ನ ಹೇಗೆ ಒಣಗಿಸ್ತೀರಾ?
1: ಅದ್ರ ಟಾರ್ಪಲ್ ಅಲ್ಲೇ,
0: ಟಾರ್ಪಲ್ ಅಲ್ಲೇ ಹಾಕಿ
1: ಒಳ್ಳೆ ಬಿಸಿಲು, 2.5 ಬಿಸಿಲು ಸಾಕು.
0: ಅದು ಬೆಲೆ ಪರವಾಗಿಲ್ವಾ?
1: ಪರವಾಗಿಲ್ಲ ಸರ್, 680-700 ರೂಪಾಯಿ ಇದೆ, ಅದು ಸಮಸ್ಯೆ ಏನಲ್ಲ. ಒಳ್ಳೆ ಮೆಣಸು ಎಷ್ಟು ಸಿಕ್ಕಿದ್ರು ದೊಡ್ಡ ಕೆಲಸ ಏನಿಲ್ಲ ಅದಕ್ಕೆ.
0: ಆದ್ರೆ
1: 20 ಅಡಿ ಬಂದ್ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲ.
0: ಆದ್ರೆ ಬಳ್ಳಿ

0: ಹೋಗ್ತಾ ಇರ್ತವೆ,
1: ಬಳ್ಳಿಗಳು ಹೋಗುತ್ತೆ,
0: ಹೊಸ ಹೊಸದಾಗಿ ಹಾಕೊಳ್ತಾ ಇರ್ತಾರೆ,
1: ಹಾಕೊಳ್ತೀವಿ, ನೆರಳಿರಲಿ ಬರಲ್ಲ. ಮುಂಚೆ ಕಿತ್ಲೆ ಇತ್ತು, ಕಿತ್ಲೆ ಹೋಯ್ತು, ಏಲಕ್ಕಿತ್ತು, ಏಲಕ್ಕಿ ಹೋಯ್ತು, ಕಾಳು ಮೆಣಸುದು ಸಮಸ್ಯೆ ಅದೇ ತರ ಇದೆ ಪರಿಸ್ಥಿತಿ.
0: ಮೊದಲು ಬೆಳೀತಾ ಇದ್ರ ಏಲಕ್ಕಿನ?
1: ಏಲಕ್ಕಿತ್ತು ಸರ್, ಏಲಕ್ಕಿ ಇತ್ತು
0: ಸ್ವಲ್ಪ ಮಟ್ಟಿಗೆ
1: ಇತ್ತು, ಏಲಕ್ಕಿನೂ ಕಿತ್ತಲೆ ಇತ್ತು.
0: ಅದು ಹೋಗೋದಕ್ಕೆ ಏನು ಕಾರಣ ಏಲಕ್ಕಿ ಹೋಗೋದಕ್ಕೆ?
1: ಮೇನ್ ಹೇಳೋದಾದ್ರೆ ನಮ್ಮ ಸ್ಪ್ರೇ ಉಂಟಲ್ಲ ಸರ್,
0: ಅದೊಂದು,
1: ಮತ್ತೆ ಪರಾಗಸ್ಪರ್ಶ ಇಲ್ಲ, ಜೇನು ಹುಳು ಇಲ್ಲ,
0: ಜೊತೆಗೆ ಮಳೆ ಏರ್ಪೇರು,
1: ಮಳೆ ಏರ್ಪೇರು,
0: ಯಾಕಂದ್ರೆ ಬೇಸಿಗೆಯಲ್ಲಿ ಅದಕ್ಕೂ ನೀರು ಬೇಕು. ಕಿತ್ಲೆಗೆ ಏನು ಸಮಸ್ಯೆ ಆಯಿತು?
1: ಕಿತ್ಲರಿಗೆ ನಾವು ಬೋರರ್ ಅಂತೀವಿ, ಅದು ಗೊತ್ತಾಗಲ್ಲ. ನಾವು ಕಟ್ಟೆ ರೋಗ ಅಂತೇಳಿ, ಕುರುಂಜಿ ನೋಡಿ ಕಟ್ಟೆ ರೋಗ ಅಂತಲ್ಲ, ಅದು ಬರುತ್ತೆ
0: ಅಂದ್ರೆ
1: ಗೊತ್ತಾಗಲ್ಲ,
0: ಕಾಂಡನೇ ಕೊರೆದು ಬಿಡುತ್ತೆ.
1: ಹೌದು, ಅದು ಏನು ಗೊತ್ತಾಗಲ್ಲ,
0: ಅದಕ್ಕೇನೆ ಎಲ್ಲ ಹೋಗ್ಬಿಡುತ್ತು. ಮೊದಲೆಲ್ಲ ಇತ್ತು ಚೆನ್ನಾಗಿ
1: ಇತ್ತಿತ್ತು, ಅದರಲ್ಲಿ ಮುಂಚೆ ಸಹ ಬೆಟ್ಟದ ಕೊಡಂಗಿ ತುಳಿಂತ ಇತ್ತು ನಾವು. ಅದು ಮಾತ್ರ ಯಾವುದೇ ಕಾರಣಕ್ಕೆ ಸಾಯಲ್ಲ ಆ ಗಿಡ, ಎಷ್ಟು ವರ್ಷ ಆದ್ರೂ ಇದೆ, ಹಿಂಗೆ ಮುರಿದ್ರು ಕಡಿದ್ರು ಅದು ಕಿತ್ಲೆ ಗಿಡ ಇರುತ್ತೆ.
0: ಮತ್ತೆ ಕಾಫಿ ಮಂಡಳಿಯಿಂದ ಏನಾದ್ರು ಸೌಲಭ್ಯಗಳು ಸಿಕ್ಕಿದಾವ ನಿಮಗೆ?
1: ಕಾಫಿ ಮಂಡಳಿ ಕೊಡ್ತಾರೆ ಸರ್, ಫೋನ್ ಮಾಡಿ ತರಬೇತಿ ಕರೀತಾರೆ, ಕೊಡ್ತಾರೆ ಅವರು. ಈಗ ಟಿಲ್ಲರ್ ತೆಗಿಬೇಕಾದ್ರೆ, ಸ್ಪ್ರಿಂಕ್ಲರ್ ಸೆಟ್ ತೆಗಿಬೇಕಾದ್ರೆ
0: ತಗೊಂಡಿದ್ದೀರಾ?
1: ತಗೊಳ್ಳಿಲ್ಲ, ಪೈಪ್ ಎಲ್ಲ ಕೊಟ್ಟಿದ್ದಾರೆ ಅವರು,
0: ಕೊಟ್ಟಿದ್ದಾರೆ
1: ಸಹಾಯದ ಕೃಷಿ ಇಲಾಖೆ ಕಾಫಿ ಬೋರ್ಡ್ ಕೊಟ್ಟಿದ್ದಾರೆ, 5 HP ಮೋಟರ್ ಎಲ್ಲ ಕೊಡ್ತಾರೆ ಅವರು.
0: ಮತ್ತೆ ಮರದ ನಾಟಿ ಮಾಡೋದಕ್ಕೂ ಎಲ್ಲ
1: ಕೊಡ್ತಾರೆ,
0: ಅದಿದೆ. ಮತ್ತೆ ಏನ ಕೃಷಿ ಹೊಂಡ ಮಾಡ್ಕೋಬೇಕು ಅಂತ, ಅದಕ್ಕೂ
1: ಕೊಡ್ತಾರೆ.
0: ಮತ್ತೆ ಎಲ್ಲ ಒಂದು ಸೌಲಭ್ಯಗಳು ಇದಾವೆ,
1: ಸರ್ಕಾರ ಸಹಾಯಧನ ಇದೆ, ತೊಂದರೆ ಇಲ್ಲ.
0: ಅದು ಬಳಸ್ಕೋಬೇಕು,
1: ಬಳಸ್ಕೊಳ್ಬೇಕು, ತರಬೇತಿಗೆ ಹೋಗ್ಬೇಕು ನಾವು, ಅದು ಮುಖ್ಯ. ಮಾಹಿತಿ ಕೊಡ್ತಾರೆ, ತಮ್ಮ ಆಕಾಶ ಮಾಡಿ ಒಂದು ಕೊಡ್ತೀರಿ, ಅದ್ರ ನಾವು ಹೋಗ್ಬೇಕು.
0: ಹೌದು,
1: ಅದು ಮುಖ್ಯ.
0: ಅಂದ್ರೆ ಮುಖ್ಯವಾಗಿ ನೀವು ಸಸಿಗಳೇನು ಮಾಡ್ಕೊಳ್ಳಲ್ಲ, ಬೇರೆ ಕಡೆಯಿಂದ ತಂದೆ?
1: ಹೌದು.
0: ಅಂದ್ರೆ ಈ ಕಾಫಿ ಬೆಳೆನಲ್ಲಿ ಇನ್ನೂ ಇಳುವರಿ ಹೆಚ್ಚು ಮಾಡ್ಕೋಬಹುದಲ್ವಾ? ನಿಮಗೆ ಸಾಧ್ಯತೆ
1: ಸಾಧ್ಯತೆ ಇದೆ,
0: 20-25 ಅಂದ್ರೆ ಒಂದು 30-ವರೆಗೂ ಹೋಗ್ಬೋದು.
1: ಹೌದು, 30-35 ಹೋಗ್ಬೋದು,
0: ಏನಂದ್ರೆ ಮಳೆ ಆಶ್ರಿತ ನಿಮ್ದು, ಅದೇ ಒಂದು ತೇವಾಂಶದ ಕೊರತೆನೆ ಒಂದು ಕಾರಣ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಇಳುವರಿ ಅದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಈಗೀಗ ಬೆಲೆನೂ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ ರೋಬಸ್ಟಾಕ್ಕೆ?
1: ಹೌದು.
0: ಖರ್ಚು ವೆಚ್ಚ ಹೋಲಿಸಿದ್ರೆ ಹೆಂಗ ಅನ್ಸುತ್ತೆ ಇದು?
1: ಅರ್ಧಕ್ಕರ್ಧ, 100 ರೂಪಾಯಿ 50 ರೂಪಾಯಿ ಉಳಿಸ್ಕೊಳ್ಬಹುದು.
0: ಅಂದ್ರೆ ಒಂದು 50% ಖರ್ಚು ಬರುತ್ತೆ.
1: ಬರುತ್ತೆ.
0: ಅಂದ್ರೆ ಕಾಫಿ ಕೃಷಿ ನಿಮಗೆ ಎಷ್ಟು ಮಟ್ಟಿಗೆ ಲಾಭ ತಂದು ಕೊಡ್ತಾ ಇದೆ ಅಂತ?
1: ತೊಂದರೆ ಇಲ್ಲ ಸರ್, ಆರಾಮಾಗಿರ್ಬೋದು. ಖಾಸಗಿ ಕಂಪನಿ ಉದ್ಯೋಗಿ ಅಂತ ನೆಮ್ಮದಿಯಾಗಿರ್ಬೋದು ಜೀವಮಾನ. ಕೃಷಿಯಲ್ಲಿ ನೆಮ್ಮದಿ ಕಂಡುಕೊಂಡ್ರೆ ಯಾರ್ದು ಹಂಗಿಲ್ಲ, ಚೆನ್ನಾಗಿರ್ಬೋದು.
0: ಅಂದ್ರೆ ಕೆಲಸಗಾರರು ಬೇಕಾಗ್ತಾರೆ.
1: ಕೆಲಸಗಾರರು
0: ಯಾವಾಗ ಬೇಕಾಗ್ತಾರೆ ಜಾಸ್ತಿ
1: ನಮಗೆ ಸರ್? ಒಂದು 6 ತಿಂಗಳು ಈಗ ಏನು ನವೆಂಬರಿಂದ ಅರ್ಥ ಮಾಡ್ತೀವಿ, ಅಲ್ಲಿಂದ ಕಾಫಿ ಕುಯ್ಯೋದು, ಒಣಗಿಸೋದು, ಮರ ಕಪ್ಪಾತು, ಕಾಫಿ ಕಪ್ಪಾತು, ಗೊಬ್ಬರ ಹಾಕೋದು, ಈ 5 ತಿಂಗಳು ನಿರಂತರವಾಗಿ ನಮ್ಮಲ್ಲಿ ಇರಬೇಕಾಗುತ್ತೆ.
0: ಓಹೋ, ಡಿಸೆಂಬರಿಂದ?
1: ಡಿಸೆಂಬರಿಂದ ಬೇಕೇ ಬೇಕು,
0: ಡಿಸೆಂಬರಿಂದ ಜೂನ್
1: ಜೂನ್ ವರೆಗೆ
0: ಇರಲೇಬೇಕು. ಓ, ಆಮೇಲೆ ಸ್ವಲ್ಪ ಮಳೆ ಪ್ರಾರಂಭ ಆದ್ಮೇಲೆ ಅಷ್ಟು
1: ಸ್ವಲ್ಪ ಬ್ರೇಕ್ ಕೊಡ್ಬೋದು.
0: ಮಳೆಗಾಲದಲ್ಲಿ ಏನು ಕೊಳೆ ರೋಗ ಇಂಥದ್ದು ಏನಾದರೂ
1: ಬರುತ್ತೆ? ಶೇಡ್ ಜಾಸ್ತಿ ಇದ್ರೆ ಆಗುತ್ತೆ, ಸಿಲ್ವರ್ ಮರ ಇದ್ರೆ ಆಗುತ್ತೆ.
0: ಇಲ್ಲಾಂದ್ರೆ ಏನು,
1: ಏನು ಸಮಸ್ಯೆ ಇಲ್ಲ.
0: ಯಾಕಂದ್ರೆ ಅದು ಒಂದು ಸಮಸ್ಯೆನೇ ಅಲ್ವಾ?
1: ಹೌದು.
0: ಈ ಒಂದು ಕೊಳೆ ರೋಗ ಬಂದು ಇವೆಲ್ಲ ಎಲೆಗಳು ಮತ್ತು ಕಾಯಿಗಳು ಎಲ್ಲ ಉದುರೋಗೋದು, ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತೀವಿ. ಈ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಅನುಕೂಲ ಅಲ್ವಾ? ಒಂದು ಬೆಳೆ ಸ್ವಲ್ಪ
1: ಇನ್ನೊಂದರಲ್ಲಿ ತಲೆ ಎತ್ತಬಹುದು.
0: ಮತ್ತೆ ಭತ್ತದ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಾ?
1: ಹೌದು.
0: ಜೊತೆಗೆ ಕಾಫಿ ಕಾಳುಮೆಣಸು ಮಾಡೋದ್ರಿಂದ ಇಡೀ ವರ್ಷ ನಿಮಗೆ ಕೆಲಸ ಇದ್ದೇ ಇರುತ್ತೆ. ನೀವು ಹಸುಗಳನ್ನು ಸಾಕಿದ್ದೀರಾ?
1: ಹೌದು.
0: ಆ ಒಂದು ಹಸುವಿನ ಒಂದು ಆ ಸಗಣಿ ಗಂಜು ಇದೆಲ್ಲ ನಿಮಗೆ ಗೊಬ್ಬರ?
1: ಹೌದು.
0: ಗೊಬ್ಬರ ಸಿಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಅರುಣ್ ಅವರು ಈ ಸ್ಥಳೀಯ ಸಂಸ್ಥೆಯ ಒಂದು ಸದಸ್ಯರಾಗಿರೋದ್ರಿಂದ ರೈತರಿಗೆ ಈ ಕೃಷಿ ಬಗ್ಗೆ ತರಬೇತಿ ಇಂಥವೇನಾದರೂ ಯಾವಾಗಾದರೂ ಏರ್ಪಡಿಸಿದ್ದು ಇದೆಯಾ?
1: ಇದೆ, ಅದರಲ್ಲಿ ಮಾಹಿತಿನೂ ನೀಡಿದ್ದೀನಿ ನಾನು ಪಂಚಾಯತಿ ಮುಖಾಂತರ ಆಗುವಾಗ.
0: ಅಂದರೆ ರೈತರಿಗೆ ಮಾಹಿತಿ ನೀಡೋದು ಬಹಳ ಮುಖ್ಯ ಅಂತ.
1: ಹೌದು.
0: ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಇದ್ದಾವೆ ರೈತರಿಗೆ. ಈಗ ಸಾಧಾರಣವಾಗಿ ಬಹುತೇಕ ರೈತರಿಗೆ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ದೊರಕ್ತಾ ಇದೆ.
1: ದೊರಕ್ತಾ ಇದೆ.
0: ಯಾರ್ಯಾರು ಅರ್ಹ ರೈತರು?
1: ಹೌದು,
0: ಅವ್ರಿಗೆಲ್ಲ ಸಿಗ್ತಾ ಇದೆ. ಅದೊಂದು ವರ್ಷಕ್ಕೆ ಒಂದು 6,000 ರೂಪಾಯಿ
1: ಬರುತ್ತೆ,
0: ಸಿಗುತ್ತೆ. ಕೃಷಿ ಯಾಂತ್ರೀಕರಣದಲ್ಲಿ ಅವ್ರಿಗೆ ಈ ಬೇರೆ ಬೇರೆ ಯಂತ್ರೋಪಕರಣಗಳನ್ನ ತಗೋಕೋಬಹುದು.
1: ಹೌದು.
0: ಮತ್ತೆ ಈ ಹೊಸಲೇ ಬೀಜಗಳನ್ನ ಕೊಡ್ತಾರೆ. ಮತ್ತೆ ಬೀಜ ಮತ್ತೆ ಈ ಕ್ರಿಮಿನಾಶಕಗಳು ಇವೆಲ್ಲನೂ ಕೂಡ ರಿಯಾಯಿತಿ ದರದಲ್ಲಿ
1: ಕೊಡ್ತಾರೆ, ಸರ್ಕಾರ
0: ಕೊಡ್ತಾ ಇದ್ದಾರೆ. ಅದನ್ನ ರೈತರು ತಗೊಳ್ಳೋ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರ್ತಾರೆ.
1: ಅರಿವು ಮೂಡಿಸಿದ್ರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಕೊಡ್ಲಿಕ್ಕೆ ಆಗೋದು ನಮಗೆ.
0: ಹೌದು.
1: ಕೆಲವು ಕೃಷಿಕರಿಗೆ ಕೃಷಿ ಜಮೀನಿರುತ್ತೆ, ಅವರ ಹೆಸರಲ್ಲಿ ಏನೇ ಆಧಾರ ಇರೋದಿಲ್ಲ, ಆಗ ಅವರಿಗೆ ಸಿಗೋದಿಲ್ಲ. ಆಗ ಅವರು ನಮ್ಮ ಜೊತೆ ಸ್ವಲ್ಪ

0: ಕಿರಿಕಿರಿ ಮಾಡ್ತಾರೆ ಅವರ ಹೆಸರಲ್ಲಿರ್ಬೋದು. ಏಕೆಂದ್ರೆ ಪ್ರತ್ಯೇಕ ಈಗ ಏನು ಪಹಣಿ ಒಂದೇ ಹೆಸರು ಇರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಕೊಡಗು, ಕೊಡಗು ಜನ ಕೂಡು ಕುಟುಂಬ, ಪಟ್ಟದಾರರ ಹೆಸರು ಮತ್ತೆ ಅವರ ಮಕ್ಕಳ ಹೆಸರು ಅಂತಿರುವಾಗ, ಈಗ ನನ್ನ ಹೆಸರಲ್ಲಿ 5 ಎಕರೆ ಇದ್ರೆ ಅದರಲ್ಲಿ 25 ಜನರ ಹೆಸರು ಇರುತ್ತೆ, ಅದನ್ನು ತೆಗಿಬೇಕು. ಅದೊಂದಿದೆ ಸರ್ಕಾರ ಯೋಜನೆ ಆಗ್ತಾ ಉಂಟು, ಈಗ
1: ವಿಂಗಡಿಸ್ಕೋಬೇಕು,
0: ವಿಂಗಡಿಸ್ಕೊಳ್ಳು ಮರಣಪಟ್ಟವ್ರದ್ದು ತೆಗಿಬೇಕು ಅಂತ ಉಂಟು, ಆಗ್ತಾ ಇದೆ. ಅದಾದ್ರೆ ಉಪಯೋಗ ಆಗುತ್ತೆ. ಸರ್ಕಾರ ಯೋಜನೆ ಚೆನ್ನಾಗಿದೆ, ಕೇಳುವಂತದ್ದು ನಮಗೆ ಬೇಕು, ಮತ್ತೆ ತಾಳ್ಮೆ ಬೇಕು ಮುಖ್ಯವಾಗಿ.
1: ನಿಮ್ದು ರೈತ ಸಂಪರ್ಕ ಕೇಂದ್ರ ಎಲ್ಲಿ ಬರುತ್ತೆ?
0: ನಾಪೋಕ್ಲು.
1: ನಾಪೋಕ್ಲು, ಅಲ್ಲಿ ಎಲ್ಲ ಸೌಲಭ್ಯ
0: ಕೊಡ್ತಾರೆ
1: ಇರ್ತವೆ. ಮತ್ತೆ ಈ ಕಾಫಿಗೂ ಏನಾದರೂ ಬೆಳೆ ವಿಮೆ ಬರಬೇಕು ಅಂತ ಏನಾದರೂ ನಿಮ್ಗೆ
0: ಇದ್ರೆ ಒಳ್ಳೇದು. ಮುಂಚೆ ಮಾಡಿದ್ದಾರೆ, ಮಳೆ ಆದ್ರೆ ನಮಗೆ ಬಹಳ ಒಳ್ಳೇದು.
1: ಮಳೆ ಕಡಿಮೆ ಆದರೂ ಸಮಸ್ಯೆನೇ ಜಾಸ್ತಿ
0: ಆದ್ರೂ ಸಮಸ್ಯೆ.
1: ಅದೊಂದು ಬೆಳೆ ವಿಮೆ ಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ಕಾಳುಮೆಣಸುಗೂ
0: ಹೌದು,
1: ಇಂಥದ್ದಕ್ಕೆಲ್ಲೂ ಬೆಳೆ ವಿಮೆ ಇದ್ರೆ
0: ಬಹಳ
1: ಒಳ್ಳೇದು ಅಂತೀರಿ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ.
0: ತೃಪ್ತಿ ಇದೆ ಸರ್.
1: ಕುಟುಂಬದ ಸದಸ್ಯರ ಸಹಕಾರ
0: ತುಂಬ ಇದೆ,
1: ಎಲ್ಲರೂ ಪಾಲ್ಗೊಳ್ತಾರೆ. ಯಾಕೆಂದರೆ ಈ ಬಹುವಾರ್ಷಿಕ ಬೆಳೆಗಳನ್ನು ನೀವು ಕೂಡ ಒಂದು ರೀತಿ ನಿರ್ವಹಣೆ ಮಾಡ್ಬೋದು.
0: ಹೌದು,
1: ಸಮಯ ಸಿಕ್ಕಾಗ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕುಲ್ಲೇಟರ ಅರುಣ್ ಬೇಬಾ ಅಥವಾ ಅರುಣ ಅವರ ಕೃಷಿ ಅನುಭವಗಳನ್ನು, ವಿಶೇಷವಾಗಿ ಕಾಫಿ ಮತ್ತು ಕಾಳುಮೆಣಸು ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9632 4643 26 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9632 4643 26 ತುಂಬ ಸಂತೋಷ ಅರುಣ್ ಅವರೇ. ತಾವಿದುವರೆಗೂ ತಮ್ಮ ಈ ಕಾಫಿ ಮತ್ತು ಕಾಳುಮೆಣಸು ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶ ಕೊಟ್ಟ ಮಡಿಕೇರಿ ಆಕಾಶವಾಣಿ ತಮಗೂ ಧನ್ಯವಾದ ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,600 ರಿಂದ 23,000 ರೂಪಾಯಿಗಳು, ಅರಬಿಕಾ ಚೆರಿ 12,750 ರಿಂದ 14,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,800 ರಿಂದ 18,300 ರೂಪಾಯಿ, ರೋಬಸ್ಟಾ ಚೆರಿ 9,500 ರಿಂದ 10,300 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

0: ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
2: ವಾಹ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
0: ಸುದ್ದಿ ಚೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪೊನ್ನಂಪೇಟೆ ತಾಲೂಕು ಪಂಚಾಯಿತಿಲಿ ಪೊನ್ನಂಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆನ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಪ್ರಶಾಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಶಕ್ತಿ ಯೋಜನೆ, ಶಕ್ತಿ ಯೋಜನೆಯಿಂದ ಚಾಕರಿ ಮಾಡುವ ಹೆಣ್ಣು ಜನಕ್ಕೆ

0: ಜಾಸ್ತಿ ಅನುಕೂಲ ಆಗಿದ್ದು ಗೋಣಿಕೊಪ್ಪಂದ ಮೈಸೂರು ಬೆಂಗಳೂರು ಮಾರ್ಗ ಆಗಿ ಹೋವ ಬಸ್ಗಳ ಸಂಖ್ಯೆನ ರಜಾದಿನಲ್ಲಿ ಜಾಸ್ತಿ ಮಾಡಿ ಸಾರ್ವಜನಿಕರು ರಜಾದಿನಲ್ಲಿ ಈ ಮಾರ್ಗ ಆಗಿ ಜಾಸ್ತಿ ಹೋಗ್ತಾ ಒಳೋ. ಜಾಸ್ತಿ ಬಸ್ಗಳನ್ನ ನಿಯೋಜನೆ ಮಾಡ್ರೆ ಸಮಸ್ಯೆ ಬಗೆಹರಿಸುವ ಹಂಗೆ ಸಭೆಯಲ್ಲಿ ಚರ್ಚಿಸಲಾತು. ಮತ್ತೆ ತಾಲೂಕಿನ ವ್ಯಾಪ್ತಿಲಿ ಉದ್ಯೋಗ ಮೇಳ ಹಂಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಸಹಕರಿಸಕುತ್ತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ತಿಳಿಸಿದೋ. ಹಂಗೆ ಈ ಸಭೆಯಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಬಗೆಯಲ್ಲಿ ಕೂಡ ಚರ್ಚೆ ಮಾಡಲಾತು. ಈ ಸಭೆಯಲ್ಲಿ ವಿರಾಜಪೇಟೆ ಸಹಾಯಕ ಲೆಕ್ಕಾಧಿಕಾರಿಗ ಗಣೇಶ್ ಕುಮಾರ್ ಸೇರಿದಂಗೆ ಗ್ಯಾರಂಟಿ ಯೋಜನೆ ಸದಸ್ಯರು ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಕೂಡಿಯಾಡಿದ್ದೋ. ಮುಖ್ಯಮಂತ್ರಿಗ ರಾಜ್ಯದ ಮುಖ್ಯಮಂತ್ರಿ ಆಗಿ ಮಳೆಗಾಲದ ತುರ್ತು ಪರಿಸ್ಥಿತಿ ಮತ್ತೆ ಪ್ರವಾಹ ನಿರ್ವಹಣೆಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದು ವಿಧಾನಸಭಾ ಮಾಜಿ ಅಧ್ಯಕ್ಷ ಹಂಗೆ ಹಾಲಿ ಆರೋಗ್ಯ ಖಾತೆ ಮಂತ್ರಿಯಾಗಿ ಯುಟಿ ಖಾದರ್ ಅವರನ್ನ ನೇಮಕ ಮಾಡಲಾಗಿದ್ದು ಕೊಡಗು ಜಿಲ್ಲೆಯೊಟ್ಟಿಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಯಾಗಿ ಯುಟಿ ಖಾದರ್ ಅವರು ಅಧಿಕಾರ ವಹಿಸಿಕೊಂಡಳು. ತಾಲೂಕಿನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ಕಡೆಯಿಂದ 2026-27 ಶೈಕ್ಷಣಿಕ ವರ್ಷಕ್ಕೆ ಗುತ್ತಿಗೆ ಮತ್ತೆ ದಿನಗೂಲಿ ಆಧಾರದ ಮೇಲೆ ಪಿಜಿಟಿ ಭೂಗೋಳ, ಸಮಾಜ ವಿಜ್ಞಾನ, ಸಂಗೀತ, ಜೆಎಸ್ಎ, ಎಂಟಿಎಸ್, ಮೆಟ್ರನ್, ಸೆಕ್ಯೂರಿಟಿ ಗಾರ್ಡ್, ಚಾಕ್ರಿನ ಭರ್ತಿ ಮಾಡಿಕೆ ಕೊಡಗು ಜಿಲ್ಲೆನ ಮಡಿಕೇರಿನ ಗಾಳಿಬೀಡಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಜುಲೈ 4 ಹೊತ್ತಾರೆ 10 ಗಂಟೆಗೆ ವಾಕ್ ಇನ್ ಸಂದರ್ಶನಕ್ಕೆ ಹಾಜರಾಕೆ ಅಭ್ಯರ್ಥಿಗಳನ್ನ ಕರೆದೊಳೋ. ಜಾಸ್ತಿ ಮಾಹಿತಿ ಬೇಕಾರೆ 9611-86-28-35 ಸಂಪರ್ಕಿಸುವ ಹಂಗೆ ಗಾಳಿಬೀಡು ಜವಾಹರ್ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿಯೋಳೋ. ಭಾಗಮಂಡಲದ ಶ್ರೀ ಬಗಂಡೀಶ್ವರ ದೇವಾಲಯದಲ್ಲಿ ಜೂನ್ 29 ಹಿಂಬತ್ತು 5 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ. ಸಾರ್ವಜನಿಕರು ಭಕ್ತಾದಿಗ ದೇವಾಲಯದಲ್ಲಿ ನಡೆಸುವ ಸತ್ಯನಾರಾಯಣ ಪೂಜೆನ ಯಶಸ್ವಿಗೊಳಿಸುವ ಹಂಗೆ ದೇವಾಲಯದ ಇಒ ಸೋಮಶೇಖರ್ ಎನ್ಜಿ ಅವು ಕೇಳಿಕೊಂಡಳು. ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಂಬಂಧಪಟ್ಟ ಹಂಗೆ ಜೂನ್ 28 ಹೊತ್ತಾರೆ 8 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಹಿಳಾ ಮತ್ತೆ ಮಕ್ಕಳ ವಿಭಾಗದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ನೀಡಿದರ ಮೂಲಕ ಚಾಲನೆ ಸಿಕ್ಕಿದೆ. ಮುಖ್ಯಪಟ್ಟವು ಕೂಡಿಯಾಡುವೆ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ತಿಳಿಸಿಯೋಳು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾ ನಾಗಲಕ್ಷ್ಮಿ ಚೌಧರಿ ಅವು ಜೂನ್ 30, ಜುಲೈ 1 ಮತ್ತೆ 2 ಹಮ್ಮಿಕೊಂಡಿದ್ದ ಕೊಡಗು ಜಿಲ್ಲಾ ಪ್ರವಾಸ ಕಾರಣಾಂತರದಿಂದ ಮುಂದೂಡಲಾವುಟು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಡಾ ಮಾರುತಿ ವಿಎಸ್ ಅವು ತಿಳಿಸಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಜೂನ್ 27 ಅಂದರೆ ನಾಡ್ದು ಶನಿವಾರ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಶಾಸಕರು, ಸಂಸದರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಸೋಮರ್ಪೇಟೆ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 29 ಹೊತ್ತಾರೆ 10 ಗಂಟೆಗೆ ಸೋಮರ್ಪೇಟೆ ತಾಲೂಕು ಪಂಚಾಯತ್ ಸಭಾವಾಡಿಯಲ್ಲಿ ನಡೆದೇತ. ಸೋಮರ್ಪೇಟೆ ತಾಲೂಕು ಪಂಚಾಯತ್ ಇಒ ಅವು ತಿಳಿಸಿಯೋಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8 ಗಂಟೆಗೆ ಆಖೇರಿ ಆದಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಸರಾಸರಿ 9.78 mm ಮಳೆ ಆಗುತ್ತು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 16.60 mm. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 4.35 mm ಮಳೆ ಆಗುತ್ತು. ಪೊನ್ನಂಪೇಟೆ ತಾಲೂಕಲ್ಲಿ 11.41 mm ಹಂಗೆ. ಸೋಮರ್ಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 107.05 mm. ಕುಶಾಲನಗರ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 11.10 mm ಹಂಗೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್.

0: ಟೈಲ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ ಆಲ್ಸೋ ಅಟ್ ಇರಿಟಿ ಕಣ್ಣೂರ್ ಚಿರುಪುಯ ಬೆಳ್ಳರಿಕು ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರೆಸ್ ರೋಡ್ ಮೈಸೂರು.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
5: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906067186.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
2: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 rupees ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
5: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರೈತಂಗಕ್ಕ ಕೃಷಿ ಪದ್ಧತಿಲಿ ಬಪ್ಪ ರೋಗತ್ನುಂಡ ಆಪ ನಷ್ಟತ್ನ ತರ್ಪಕ್ ಕೃಷಿ ವಿಜ್ಞಾನ ಕೇಂದ್ರತ್ರ ವಿಜ್ಞಾನಿಯ ಒತ್ತಕ್ರಮ ಎಡ್ತಂಡಿತ್ತು ಎಂದು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರತ್ರ ವೀರೇಂದ್ರ ಕುಮಾರ್ ಅರಿಚಿಟ್ಟತ್ತು. ಸುದ್ದಿಗಾರಂಗಡ ಕೂಡ ತಕ್ಕ ಪರಂದ ಅವು ಮಳೆಗಾಲತ್ತು ರೈತಂಗ ನಲ್ಲ ಬೊಳೆ ಬೊಳೆಯುವ ಮಿದ ಪ್ರಾಯೋಗಿಕ ಮಾಹಿತಿ ಕೊಡ್ಪಕ್ ಕೇಂದ್ರತ್ರ ವಿಜ್ಞಾನಿಯ ತಯಾರಾಯಿತುಂಡು. ನೆಲ್ಲು ನಲ್ಲ ಮಳು ಅಡಿಕೆ ಪಿಂಜ ಶುಂಠಿ ಬೊಳೆಲು ಪುಳವಾಡ ಹಾವಳಿನುಂಡ ಆಪ ಸಮಸ್ಯೆಯನ್ನು ತಡ್ತಿತ್ತು. ಲಾಭ ಬಪ್ಪಂತ ಬೊಳೆನ ಬೊಳೆಯುವಕ್ಕ ಬೋಂಡ್ಯಾನ ಕ್ರಮತ್ ನೋಡ್ತೋಕ್ ರೈತಂಗ ಕರಿಚಿಟ್ಟು ಕೊಡಪ್ಪ ಅಂದಣಿಚಿ. ನೆಲ್ಲು ನಲ್ಲ ಮಳು ಅಡಿಕೆ ಪಿಂಜ ಶುಂಠಿಗೆ ಬಪ್ಪಂತ ರೋಗ ಪಿಂಜ ಅದನ್ನು ತಡ್ಪಕ್ಕ ಪಾಲನೆ ಮಾಡಿಂಡ ವೈಜ್ಞಾನಿಕ ಪದ್ಧತಿ ರಮೀದ ವಿಜ್ಞಾನಿಯಲ್ಲುಂಡು ರೈತಂಗ ಮಾಹಿತಿಯನ್ನು ಪಡೆದೊಂದು ಅವು ಅರಿಚಿಟ್ಟಿತ್ತು. ಸೋಮರಪೇಟೆ ತಾಲೂಕರ ಅಭಿವೃದ್ಧಿಗೆ ಸರ್ಕಾರ ಜಾರಿಗೆ ಕೊಂಡು ಬಂದ ಯೋಜನೆ ಪ್ರಗತಿ ರೀದ ಚರ್ಚೆ ನಡೆಸುವಕ್ಕೆ 3 ತಿಂಗಳಕ್ಕೊಮ್ಮೆ ನಡೆಸುವಂತ ಕೆಡಿಪಿ ಸಭೆ, ಶಾಸಕ ಡಾಕ್ಟರ್ ಮಂಥರಗೌಡ ಎಂಡಕೋರು ಕಾರಿಕೆಲ್ ಇದೇ 29ನೇ ಪಲಕ 10:30 ಸೋಮರಪೇಟೆ ತಾಲೂಕು ಪಂಚಾಯತ್ ಸಭಾ ಬಾಡೆಲ್ ನಡಪಂದು ಸೋಮರಪೇಟೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತು.

0: ಪೋಲಿಯೋ ಮುಕ್ತ ಭಾರತ ಧ್ಯೇಯತರ ಅಡಿಲಿ ನರಪಂತ ಪಲ್ಸ್ ಪೋಲಿಯೋ ತುಳಿಯಿಡುವ ಕಾರ್ಯಕ್ರಮ ಜಿಲ್ಲೆಲ್ ಇದೇ 28 ಶುರುವಾಪ ಅಂಜಿ ಬಯತ್ರ ಉಳ್ಳ ಜಿಲ್ಲೆಲ್ ಉಳ್ಳಂತ 29,011 ಮಕ್ಕಕ್ಕ ಪಲ್ಸ್ ಪೋಲಿಯೋ ತುಳಿಯಿಡುವ ಬೋಂಡಿಯ ತಯಾರಿನ ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಆದನ ಲಿಕ್ಕಾಕಲೆ ಮಾಡಿಯಡಿತು 28 ಅಂಗ ಪಲ ಕಟ್ಟು ಗಂಟೆಕ್ ಬೂತ್ ಮಟ್ಟತ್ತು ಪೋಲಿಯೋ ತುಳಿಯಿಡುವ ಶುರು ಮಾಡುವ ಈ ಅಭಿಯಾನ 3 ದಿನ ನಡಪ ದಂಡಾರ್ತಿ 26-27 ಸಾಲಕ್ಕ ಒತ್ತನಕ್ಕೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನುಷ್ಠಾನ ಮಾಡುವಕ್ಕೆ ಸರ್ಕಾರ ಮಂಜೂರಾತಿ ಕೊಡ್ತಿತ್ತು ಬರ ಕುಡ್ನಕ್ಕೆ ನೆರೆ ಇಲ್ಲೆಂಗಿ ಪ್ರವಾಹ ತುಂಡು ಬೊಳೆ ನಷ್ಟ ಆನಕ ಬೊಳೆ ವಿಮೆಗೆ ನೋಂದಣಿ ಮಾಡಿಕೊಂಡ ರೈತಂಗಕ್ಕ ಒತ್ತ ಪರಿಹಾರ ಕೊಡುಪದು ಯೋಜನೆ ಉದ್ದೇಶ ಆಯ್ತುಂಡು ಬೊಳೆ ಸಾಲ ಪಡೆದೋತೆ ಉಳ್ಳ ರೈತಂಗ ಅರ್ಜಿರ ಕೂಟಕ್ಕೆ ತಂಗಡ ಆರ್ಟಿಸಿ ಬ್ಯಾಂಕ್ ಪಾಸ್ಬುಕ್ ಪಿಂಜ ಆಧಾರ್ ಕಾರ್ಡ್ನ ಕೊಂಡ ಪೋಯ್ತು ರಾಷ್ಟ್ರೀಕೃತ ಬ್ಯಾಂಕ್ ಗ್ರಾಮ ಒಂದು ಕೇಂದ್ರ ಇಲ್ಲೆಂಗಿ ಸಾಮಾನ್ಯ ಸೇವಾ ಕೇಂದ್ರ ನೋಂದಣಿ ಮಾಡಿಯೋದು ಯೋಜನೆ ಮೇದ ಅರ್ ಅರಿವಿಕೆ ಬೋಂಡ್ಯಾನವು ತಂಗಡ ಪಕ್ಕತ್ರ ರೈತ ಸಂಪರ್ಕ ಕೇಂದ್ರ ಇಲ್ಲೆಂಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಂಗಡ ಕಚೇರಿನ ಸಂಪರ್ಕ ಮಾಡೋದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೂಟತ್ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮತ್ನ ಇದೇ 27 ಅಂಗ ಫಲಕ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದ ಕೈಪ ದಂಡಾರ್ ತಿರುವದನೇ ಸಾಲಿಂಜ 25 ಸಾಲಕ್ಕೆತನೆ ಅಂಜಿಕಾಲ ನೀಡಿದ ನಲ್ಲ ಸೇವೆಯನ್ನು ಗುರುತಿಚಿಟ್ಟಿತ್ತು ಅಧಿಕಾರಿಯ ಪಿಂಜ ಸಿಬ್ಬಂದಿಗೂ ಕೊಡುವಂತ ಡಿಜಿಪಿ ಐಜಿಪಿ ಕಮೆಂಡೇಷನ್ ಡಿಸ್ಕ್ ಪದಕಕ್ಕೆ ಅಂಜಪರವಂಡ ಕವಿತಾ ಕಾರ್ಯಪ್ಪ ಆಯ್ಕೆ ಆಯಿತು ಯಾವ ಕಪಾಡಿಕಾರಳನ ಅಂಜಪರವಂಡ ಕವಿತಾ ಕಾರ್ಯಪ್ಪ ಬೆಂಗಳೂರು ಉತ್ತರ ಟ್ರಾಫಿಕ್ ವಿಭಾಗದ ಎಸಿಪಿ ಆಯ್ತು ಕಾರ್ಯನಿಸೆ ನುಂಡು ಹೋಮ್ ಸ್ಟೇಕ್ ಬಪ್ಪಂತ ವಿದೇಶಿ ಪ್ರವಾಸಿಯರ ಪೂರ್ತಿ ಮಾಹಿತಿಯನ್ನು ಪಡೆದು ವಾಂಡ ಕೂಟಕ್ಕೆ ಅದನ್ನು ಇಲಾಖೆಗೂ ಕೊಡಪನಿಕೆ ಆಂಡೊಂದು ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅಣ್ಣಿಚಿ ವಿರಾಜಪೇಟೆ ಟೌನ್ ಪಿಂಜ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬಪ್ಪಂತ ಹೋಮ್ ಸ್ಟೇರ ಮಾಲೀಕಂಗ ಪಿಂಜ ವ್ಯವಸ್ಥಾಪಕಂಗಡು ಕೂಡ ವಿರಾಜಪೇಟೆ ವೃತ್ತ ನಿರೀಕ್ಷಕಂಗಡ ಕಚೇರಿಯ ಸಭಾಬಾಡಲ್ ನರ್ತನ ಸಭೆಯ ಕೊರವುಕಾರಿಕೆ ವಹಿಸಿಂಡ ತಕ್ಕ ಬರೆದ ಅವು ಬೆಂದು ಸೇವೆ ಕೊಡುತ್ತಿರುವ ಎಲ್ಲ ಹೋಮ್ ಸ್ಟೇ ಪ್ರವಾಸೋದ್ಯಮ ಇಲಾಖೆ ರಡಿಲು ನೋಂದಣಿ ಆಯ್ತಿರುಂಡು ಅಲ್ಲದೆ ಸಿಸಿಟಿವಿನ ಕಡ್ಡಾಯ ತಿಪ್ಪಂಡ ಕೂಟಕ್ಕೆ 30 ದಿನತರ ರೆಕಾರ್ಡಿಂಗ್ನ ಬೆಚ್ಚಣಿತ್ತಿರುಂಡು ಪಿಂಜ ಇಲಾಖೆಯ ಅಧಿಕಾರಿಯ ಕೋಪ ನೇರತ ಅದನ್ನು ಕೊಡ್ಕೊಂಡು ಅಣ್ಣಿತ್ತು ಹೋಮ್ ಸ್ಟೇಕ್ ಬಪ್ಪ ಪ್ರವಾಸಿಯ ಪಿಂಜ ಅಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯ ಮಾಹಿತಿಯನ್ನು ಬೆಚ್ಚಣಿತ್ತಿರುವುದು ಸೂಚನೆ ಕೊಡುತ್ತದೆ ವೃತ್ತ ನಿರೀಕ್ಷಕ ಪೆಮ್ಮಚಂಡ ಅನೂಪ್ ಮಾದಪ್ಪ ಕುಂಡನಿಕೆ ಇಲಾಖೆಯ ಸಿಬ್ಬಂದಿಯ ಮುಖ್ಯಪಟ್ಟವು ಸಭೆಯಲ್ಲಿ ಹಾಜರಿಂಜತ್ತು ಮುಂಗಾರು ಮಳೆಯರ ನೆರೆತ ಆಪಂತ ಪ್ರಕೃತಿ ಚರೀರ ನಿರ್ವಹಣೆಯ ಮೇಲುಸ್ತುವಾರಿ ಕೈತ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗೂ ಸಚಿವಗಳ ನೇಮಕ ಮಾಡಿತ್ತು ಆದೇಶ ಮಾಡಿತ್ತು ಕೊಡಗು ಜಿಲ್ಲೆಯ ಮೇಲುಸ್ತುವಾರಿನ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಗಳನ್ನು ಯುಟಿ ಖಾದರಂಗಕ್ಕೆ ವಹಿಸಿತ್ತು ಈ ಆದೇಶ ಇಕ್ಕತ್ತಿಂಜ ಜಾರಿಗೆ ಬಂದಿತ್ತು ಮಿಂಜತ್ತ ಆದೇಶಕ್ಕೆ ಚಾಲ್ತಿಲು ಇಪ್ಪ ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದಮೇಲೆ ಕೊಡವಕ್ಕೆ ವಿಶೇಷ ಸ್ಥಾನಮಾನ ಸಾಂವಿಧಾನಿಕ ಬಟ್ಟೆ ಪಿಂಜ ಅಂತಾರಾಷ್ಟೀಯ ಕಾನೂನು ವಿಷಯ ಕೊತ್ತನಿಗೆ ವಿಚಾರಗೋಷ್ಠಿನ ನಾಳೆ ಏರ್ಪಾಡು ಮಾಡಿತ್ತು ಕೌನ್ಸಿಲರ್ ಅಧ್ಯಕ್ಷ ನಂದಿನರಮಂಡ ನಾಚಪ್ಪ ಅರಿಚಿಟ್ಟಿತು ಮಡಿಕೇರಿ ಪರವಾಲಯತರ ಕ್ಯಾಪಿಟಲ್ ವಿಲೇಜಲ್ಲಿ ನಾಳೆ ಫಲಕ 10 ಗಂಟೆಗೆ ನೆರಪ ಕಾರ್ಯಕ್ರಮ ಕೊಡವ ಧಾರ್ಮಿಕ ಆಚರಣೆ ತೋಕು ಸಂವಿಧಾನತರ 25 ಪಿಂಜ 26 ವಿಧಿರ ಅಡಿಲು ಅವಶ್ಯ ಧಾರ್ಮಿಕ ಆಚರಣೆ ಅನ್ನೋ ವಿಷಯ ಕೊತ್ತನಿಗೆ ಸುಪ್ರೀಂ ಕೋರ್ಟ್ರ ವಕೀಲಗಳನ್ನು ವಿಕ್ರಮ್ ಹೆಗಡೆ ವಿಚಾರ ಒಪ್ಪಿಚಿಡುವ ವಿಶ್ವಸಂಸ್ಥರ ಕಾನೂನರ ಅಡಿಲು ಕೊಡವ ಲ್ಯಾಂಡ್ ಭೂರಾಜಕೀಯ ಸ್ವಾಯತ್ತತೆ ಸ್ವಯಂ ಆಡಳಿತ ಪಿಂಜ ಆದಿಮ ಸಂಜಾತ ಕೊಡವ ಜನಾಂಗೀಯ ಗುರುತು ವಿಶೇಷತರ ಮೇದ ಸುಪ್ರೀಂ ಕೋರ್ಟ್ ಇನ್ನೂರು ವಕೀಲಗಳನ್ನು ಹಿಮಾ ಲಾರೆನ್ಸ್ ತಕ್ಕ ಪರಿಯುವ ಅಂದು ಕೌನ್ಸಿಲರ್ ಅಧ್ಯಕ್ಷಂಗ ಮಾಹಿತಿ ತಂತು ಇಲ್ಲಿಗೆ ಬೈಟತರ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ

ಕೇಳುಗರೆ, ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ತಿಂಗಳ 30ರಂದು ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ತುರ್ತು ಸೇವೆಗಳಿಗೆ ವೈದ್ಯರು ಲಭ್ಯವಿರುತ್ತಾರೆ ಎಂದು ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸಿದೆ.

ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ದವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ ಮೂರನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ

0: ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ದ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇವಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ದಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ದತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ

0: ವಸಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಏವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಯಶ್ರೀ ಅರವಿಂದ್ ಅವರ ಕವಿತೆಯನ್ನು ಹಾಡಿದ್ದಾರೆ ಕೆ ವಿಜಯಕುಮಾರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ನಾಳೆ ವಿಶ್ವ ಮಾದಕ ವಸ್ತು ವಿರೋಧಿ ದಿನ. ಮಾದಕ ವಸ್ತುಗಳು ಯಾವೆಂದು ಹಾಡಿಗೆ ಮುಂತೆ ಹೇಳ್ತಾ ಇದ್ದೀವಿ. ಅವುಗಳೆಂದರೆ ಮದ್ಯಪಾನ, ಸಿಗರೇಟ್, ತಂಬಾಕು, ಗಾಂಜಾ, ಹೆರಾಯಿನ್, ಕೊಕೇನ್, ನಶೆ ಉಂಟು ಮಾಡುವ ವಸ್ತುಗಳು. ಇವುಗಳು ಸೇವನೆಯಿಂದ ಸೇವಿಸುವ ವ್ಯಕ್ತಿಯ ಮೇಲೆ ಅಷ್ಟೇ ಅಲ್ಲದೆ ಅವರ ನಡವಳಿಕೆಗಳಿಂದ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ. ಕೆಲವರು ಸ್ನೇಹಿತರ ಒತ್ತಡದಿಂದ, ಕುತೂಹಲದಿಂದ ಅಥವಾ ಒತ್ತಡ ನಿವಾರಣೆಯ ನೆಪದಲ್ಲಿ ಬಳಸಲು ಪ್ರಾರಂಭಿಸಿದರೆ ನಂತರ ಅದು ವ್ಯಸನವಾಗಿ ಜೀವನವನ್ನೇ ಹಾಳು ಮಾಡುತ್ತದೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳ್ತೀವಿ ಗೀತೆಯ ನಂತರ. ಕೇಳಿ ಕವಿತಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಆರೋಗ್ಯದ ಮೇಲೆ ಪರಿಣಾಮ, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶದ ಸಮಸ್ಯೆಗಳು, ಕ್ಯಾನ್ಸರ್, ಮೆದುಳಿನ ಕಾರ್ಯಕ್ಷಮತೆ ಕುಸಿತ ಹಾಗೆ ಮಾನಸಿಕ ಖಿನ್ನತೆ ಸಹ ಉಂಟಾಗ್ತದೆ. ಕುಟುಂಬದ ಮೇಲೆ ಪರಿಣಾಮದ ಬಗ್ಗೆ ಹೇಳುವುದಾದರೆ ಕುಟುಂಬದಲ್ಲಿ ಜಗಳಗಳು, ಆರ್ಥಿಕ ಸಮಸ್ಯೆಗಳು, ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ, ಕುಟುಂಬದ ಶಾಂತಿ ಹಾಳಾಗೋದು ಹಾಗೆ ಸಮಾಜದ ಮೇಲೂ ಸಹ ಕೆಟ್ಟ ಪರಿಣಾಮ ಬೀರುತ್ತದೆ. ಅಪರಾಧಗಳ ಹೆಚ್ಚಳ, ರಸ್ತೆ ಅಪಘಾತಗಳು, ನಿರುದ್ಯೋಗ, ಸಾಮಾಜಿಕ ಅಶಾಂತಿ. ಒಬ್ಬ ವ್ಯಕ್ತಿಯ ವ್ಯಸನ ಕೇವಲ ಅವನಿಗಷ್ಟೇ ಅಲ್ಲದೆ ಇಡೀ ಕುಟುಂಬ ಮತ್ತು ಸಮಾಜಕ್ಕೂ ಹಾನಿ ಉಂಟು ಮಾಡುತ್ತದೆ. ಇನ್ನೊಂದಷ್ಟು ಮಾತುಕತೆ ಮುಂದುವರಿತೆ ಗೀತೆಯ ನಂತರ. ಇದೀಗ ಕೇಳಿ ಬೆಳ್ಳಿಬೆಟ್ಟ ಚಿತ್ರದ ಹಾಡು ನಂದಿತಾ ಅವರ ಸ್ವರದಲ್ಲಿ.

ಸಮಯ ಆಗಿದೆ 8:35. ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಲು ಹಲವು ಮಾರ್ಗಗಳನ್ನು ಅನುಸರಿಸಿದರೆ ಖಂಡಿತ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಅವುಗಳೆಂದರೆ ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವುದು, ಕ್ರೀಡೆ, ಸಂಗೀತ, ಓದು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು. ಹಾಗಾಗಿ ಮಾದಕ ವಸ್ತುಗಳು ಸಮಸ್ಯೆಗಳಿಗೆ ಪರಿಹಾರವಲ್ಲ, ಅವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಜೀವನ ಅಮೂಲ್ಯವಾದುದು, ಅದನ್ನು ಆರೋಗ್ಯಕರವಾಗಿ ಸಂತೋಷದಿಂದ ಮತ್ತು ಜವಾಬ್ದಾರಿಯಿಂದ ಬದುಕೋಣ. ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳು ಇದೀಗ ಕೇಳಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಶುಭಂ ಚಿತ್ರದ ಹಾಡು.

0: Sikkar to cost 5,000 rupees. India to resume tourist visa for Bangladeshi nationals from 28th of June. Bangladesh set target of 137 runs against India in ICC Women's T20 World Cup at Manchester. And in FIFA World Cup, Curaçao to take on Ivory Coast in Group E match at Philadelphia tonight. And that's all in the news at 9. Good night.
1: ಆಕಾಶವಾಣಿ ಬೆಂಗಳೂರು, ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಋತ್ವಿಕ್ ರಾಜನವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಗಾಳಿ ಆಡಿದರೆ, ರಚನೆ ಕೆಎಸ್ ನರಸಿಂಹಸ್ವಾಮಿ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಯುವವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್. ದಿಸ್ ಇಸ್ ಇಂಗ್ಲಿಷ್ ಟಾಕ್ಸ್.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂತೇಳಿ ಒಂದು ಕಾಯಿಲೆ, ಅಂದರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದರೆ ಏನು ಮೇಡಮ್?
1: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 ಯು ಎಸ್ ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ತರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
0: ಅಂದ್ರೆ ನುಂಗುವ ಸಮಸ್ಯೆ,
1: ನುಂಗುವ ಸಮಸ್ಯೆ,
0: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತಹ ಸಮಸ್ಯೆ ಬರಬೇಕಂದ್ರೆ?
1: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗಿರೋರ್ಲಿ, ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದರಲ್ಲಿ ಏನಾಗುತ್ತೆ, ನಿಧಾನ ಆಗುತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದೌಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗತ್ತೆ.
0: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
1: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನು ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದರೆ, ಪೇಷಂಟ್ಗಳು ಏನು ಮಾಡ್ತಾರೆ, ಅವ್ರು ಯೂಶ್ವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನನಗೆ ನುಂಗೋದಕ್ಕೆ ಆಗ್ತಾ ಇಲ್ಲ, ಅಗಿಯೋದಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಅಥವಾ ನುಂಗಾದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನನಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನನಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ, ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು, ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳೋಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
0: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
1: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಇನ್ನೊಂದು

0: ಅರವತ್ತೈದು ಎಪ್ಪತ್ತಾದ್ಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ. ಅವರಲ್ಲೂ ಸಹ ಈ ತರ ನುಂಗಬೇಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ತರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ತರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದ್ರೆ ಈ ಒಂದು ಚಿಕಿತ್ಸೆನಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನ ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ದೇನೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಪೇಚಿಯ ಪ್ರಾಬ್ಲಮ್ಗೆ ಮೆಡಿಸನ್ ಇಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಡಿಗ್ಲೂಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆ

0: ಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಶ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು. ಸೊ ಆ ತರ ಮಾಡೋದ್ರಿಂದ ಮತ್ತೆ ಆಹಾರ ಪದಾರ್ಥದಲ್ಲಿ ದ್ರವ ಆಹಾರ ತಗೊಳ್ಳೋ ಕಷ್ಟ ಆಯ್ತು ಅಂದ್ರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯ್ತು ಅಂದ್ರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ತರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗಬಹುದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ತರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ ಬರೋದು. ಯಾವಾಗ ಕೆಮ್ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗುತ್ತೆ, ಆಮ್ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
0: ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಏನೋ ಗಂಟಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ದೀಯಾ ಅಥವಾ ಅಭ್ಯಾಸ ಅನ್ನೋದ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರ ಬರಲ್ವಾ ಅಂತ ಹೇಳಕ್
1: ಆಗತ್ತೆ. ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದಾರೆ ಅಂತಂದ್ರೆ ಒಂದ್ಸಲ
0: ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಚೆಕಪ್
1: ಮಾಡಿಸ್ಕೊಳ್ಳೋದು ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ. ಟ್ಯೂಬ್ ಹಾಕ್ತಾರೆ, ಅವ್ರೇನ್ ಮಾಡ್ತಾರೆ ಆಮಿಂದ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದ್ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗುತ್ತೆ, ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ.
1: ಈಗ ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ ಅನ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ
0: ಇನ್ಹೇಲರ್
1: ಇರುತ್ತೆ ನೋಡಿ, ಆ ರೀತಿ
0: ಇಲ್ಲ ಸರ್, ಇದು ಇದು ಮೆಡಿಕಲ್ ಕಂಡೀಷನ್ ಆಮೇಲೆ ಸರಿಗೆ ಮಾಡಲಿಲ್ಲ ಅಂದ್ರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ

0: ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
1: ಅವ್ರನ್ನ ಮಾಡದೇನೆ
0: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ. ಮನೇಲಿ ನಾವು ಹೇಳದ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡಕ್ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ ಏನು ಮಾಡೋಕ್ಕೆ ಸಾಧ್ಯ ಅಂತ.
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶ್ವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ಟಿ ಈಚ್ ಅದರ್, ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯ್ತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಕೆಂಪು ಸಿಕ್ಕಾಬಿಟ್ಟು ಕೆಂಪ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ. ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದ್ ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಆ ಟೈಮಲ್ಲಿ, ಒಂಚೂರು ನೋಡಿ ಮಾತಾಡಬೇಕು. ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮ್ಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ ಒಳಗಡೆ ಏನಾಗ್ತಿದೆ ಸುಮ್ನೆ ಮಾಮೂಲಿ ಆಗ್ಬಿಟ್ಟಿರ್ತದೆ. ಸರಿ, ಎಲ್ಲ ಏನ್ ತಿಂದು ಗೊತ್ತಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೆಯದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ ಅದು, ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
0: ನಿಜವಾಗ
1: ಈಗ ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ, ನುಂಗೋದಪ್ಪ ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದವ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ, ಅಂದರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದಾಗೇನು ಮಾಡ್ತೀವಿ ನಾವು, ಯಾವ ಥರ ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡುಹಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರ್ ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡುಹಿಡ್ದು ನುಂಗೋದಕ್ಕೆ ಶುರು ಮಾಡಿ.
1: ರಾಗಿ ಮುದ್ದೆ ಮಧ್ಯೆ ಇಟ್ಕೊಂಡು ನುಂಗ್ಬಿಡ್ಬೋದಾ?
0: ಇಲ್ಲ, ಅದು ಕಷ್ಟ ಆಗತ್ತೆ ಸರ್. ಅದು ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ, ರಾಗಿ ಮುದ್ದೆನು ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋ ತಗೊಳ್ಳಿ, ಸಾಫ್ಟ್ ಆಗಿರೋ ತಗೊಳ್ಳಿ, ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತದು. ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು, ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು, ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ, ಶ್ವಾಸನಾಳಕ್ಕೆ ಹೋಗಿ, ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ, ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ

0: ಭಾಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು ಆದರೆ ನೀವು ಬೇರೆ ಬೇರೆ ಕಡೆಯೆಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತು ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆಯ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
1: ಹೌದು
0: ಏನು ಮಾಡಬೇಕು?
1: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ಮದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡ್ ಅಲ್ಲಿ ಹಳ್ಳಿಗಳ ಸೈಡ್ ಅಲ್ಲಿ ಏನಾಗುತ್ತೆ, ಡಾಕ್ಟರ್ಲು ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು. ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರು ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸೀರಿ ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
0: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
1: ನಮ್ಮ ಹತ್ರ
0: ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ. ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟ್, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಆ ಗುಳಿಗೆಗಳಿಲ್ಲದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆಯಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನು ಮಾತಾಡುವಾಗ ಇನ್ನೊಂದು ಏನಾದ್ರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಇಲ್ಲ, ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತಂತ ಹೇಳಿ.
1: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೇ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡಿಡಿದು ಯಾಕೆ, ಏನು ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೋ ವಾಯ್ಸ್ ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನು ಯಾವ ರೀತಿ
1: ಜಾಸ್ತಿ? ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬಾ ಒಣಗಿರ್ತದೆ, ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗತ್ತೆ ಅಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ ಅಂತ?
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ ಆಗುತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನ್ಗೆ ಇನ್ನು ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಅವಾಗ ಹೇಳ್ತೀವಿ ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು

0: ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರೂ ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ಪೆ ಒಂದು ಸಿಪ್ಪೆ ಎರಡು ಸಿಪ್ಪನ್ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ, ಅವಾಗ ಏನಾಗಿರುತ್ತೆ ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
1: ನುಂಗುವಿಕೆನೂ
0: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
1: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
0: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗ್ಬಹುದು, ಆಗ್ಬೇಕು ಅಂತೇನೆ. ಅದು ಧ್ವನಿಪಿಕೆ ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್ ಅದು, ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡ್ಲೇಬೇಕು, ಅದ್ರ ಏನ್ ಟಿಪ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು. ಅವಾಗ್ಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಮೀನ್ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗುವಿಕೆ ತೊಂದರೆ ಇರ್ಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ಕಾಗಲ್ಲ.
1: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು ಏನು ದೊಡ್ಡ ಸಮಸ್ಯೆನೆ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೆ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟು ನಿಮ್ಮ ಥರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂಥ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
0: ಡೆಫಿನೆಟ್ ಆಗಿ
1: ತಿಳ್ಕೊಬೇಕಾಗತ್ತೆ ಅಂತ.
0: ಹೌದು, ಯಾಕೆ ಅಂದರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರಲೇಬೇಕು. ಯಾಕೆಂದರೆ ಎಲ್ಲ ನಾವು ಹೇಳ್ತೀವಲ್ವ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದೆ. ನುಂಗುವಿಕೆ ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಸಮಸ್ಯೆ ಅಂದರೆ ನಾಲ್ಕು ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ ನುಂಗಕ್ಕಾಗಲ್ವಲ್ಲ, ಅಗಿಯೋಕ್ಕಾಗಲ್ವಲ್ಲ, ನುಂಗಿದ್ರೆ ಜೊಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯೆ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ, ನಮ್ಗೆ ಏನ್ ಮಾಡ್ತಾರೆ ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ ಅವರಿಗೆ ತೊಂದರೆ ಅಲ್ಲದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗ್ದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡುಗೆನೂ ಮಾಡ್ಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಏನಾಗತ್ತೆ ಈ ತರ ಸ್ಥಿತಿ ಇದ್ದಾಗ ಇದು ತುಂಬಾ ಸೀರಿಯಸ್ ಕಂಡೀಷನ್
1: ಸರ್, ಎಲ್ಲಿಗಾರ
0: ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ, ಇಂಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನ್ ಅಡುಗೆ ಇವತ್ತು ಏನ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನು ನುಂಗುವ ಸಮಸ್ಯೆ ಇದೆಯಲ್ಲ ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗೋಕ್ಕೇನೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ, ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಕ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯ್ತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನು ತಾವು ಹೇಳಿದಿರಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್, ನಮಸ್ಕಾರ.
0: ಧನ್ಯವಾದಗಳು ಸರ್, ಧನ್ಯವಾದಗಳು.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
3: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
2: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನ ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ

ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ. ಮೆಲೋಡಿ ಟೈಮ್ ಅಲ್ಲಿ ಕೇಳಿ ಮೊದಲ ಗೀತೆ, ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿ ಮೋಹರ ಚಿತ್ರದ ಹಾಡು

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕೇಳಿದಿರಿ. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ, ಪ್ರೊಫೆಸರ್ ಶಹಸೀನ್ ಬೇಗಂ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಶ್ರುತಿ ಜಿರಾವ್ ಅವರಿಂದ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಂ. 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಗಾನಗಂಗೆ. 10:05 ಅಂತಾರಾಷ್ಟೀಯ ಮಾದಕ ವಸ್ತು ಉಪಯೋಗ ವಿರೋಧಿ ಹಾಗೂ ಅನೈತಿಕ ಸಾಗಾಟ ದಿನದ ಕುರಿತು ಇಮಾಮ್ ಖಾಸಿಂ ಪಿ ಡಿಸಿಪಿ ಅಪರಾಧ ಬೆಂಗಳೂರು ನಗರ ಮಾದಕ ವಸ್ತು ವಿರೋಧಿ ದಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ. 10:35 ಸುನಹರೆಪಲ್. 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಕೇಳಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈವಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. ನಾಳೆ ಸಂಜೆ 5:30 ಗಿರ್ಮೇಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ. 7:45 ಸಿರಿಗಂಧ. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. 10:30 ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. Commerce and Industry Minister Piyush Goyal has said India-UK Comprehensive Economic and Trade Agreement will act as force multiplier to support the global economy. Addressing the India Global Forum IGF UK-India Week in London today, Mr. Goyal said Free Trade Agreement FTA with the United Kingdom is the most comprehensive agreement that India has entered into so far. The minister